ನಮಸ್ಕಾರ, ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 28 ದಿನ, ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 19 ತಾರೀಕು ಶನಿವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:30. ಶನಿವಾರದ ಬೆಳಗಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಬಾನುಲಿ ಬಂಧು ಚಂದೋ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಯುವಕರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000ಕ್ಕೂ ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳು ಭಾಷೆಯನ್ನು ಘೋಷಿಸಲಾಗಿದೆ. ಇದೇ ವೇಳೆ ಮಂಕಿ ಬಂದರಿನ ಬಹು ಉಪಯೋಗಿ ಬಂದರು ಮತ್ತು ಹಡಗು ನಿರ್ಮಾಣ ಕೇಂದ್ರ ಅಭಿವೃದ್ಧಿ ಹಾಗೂ ಗಂಗೊಳ್ಳಿಯಲ್ಲಿ ಹಡಗುಗಳ ನಿರ್ಮಾಣ ಅಂಶಗಳ ಅಭಿವೃದ್ಧಿಗೂ ಹಸಿರು ನಿಶಾನೆ ದೊರೆತಿದೆ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 2031ರ ವೇಳೆಗೆ ಬ್ಲೂ ಬಯೋ ಆರ್ಥಿಕತೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ನೀತಿಯ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಉದ್ಯೋಗಾವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. HAL ನಿರ್ಮಿತ ಲಘು ಯುದ್ಧ ವಿಮಾನ ಹಾಗೂ ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿ ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಿದ್ದಾರೆ. ಸೃಜನಶೀಲ ಆರ್ಥಿಕತೆಯು ಜಾಗತಿಕ GDPಗೆ 3.1% ಮತ್ತು ಜಾಗತಿಕ ಉದ್ಯೋಗದಲ್ಲಿ 6.2% ಕೊಡುಗೆ ನೀಡುತ್ತದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬೆಂಗಳೂರಿನ JC ರಸ್ತೆಯ ನಯನ ರಂಗಮಂದಿರದಲ್ಲಿ ಇಂದು ಸಂಜೆ 4 ಗಂಟೆಗೆ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮದ 251ನೇ ಸಂಚಿಕೆ ಮೂಡಿಬರಲಿದೆ. ಸಾಹಿತಿ ಹಾಗೂ ಮಾಜಿ ಸಚಿವರಾದ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರು ಈ ತಿಂಗಳ ಅತಿಥಿಯಾಗಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ಇಂದು ನಡೆಯಲಿರುವ 2026ರ ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್ ಮತ್ತು ಶಾರ್ಟ್ಪುಟ್ ಪಟು ತಜಿಂದರ್ ಪಾಲ್ ಸಿಂಗ್ ತೋರ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶನಿವಾರದ ಈ ಪ್ರಸಾರ ಕಾರ್ಯವನ್ನು ಆರಂಭಿಸೋಣ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಇದೀಗ. ನಮಗೆಲ್ಲ ಗೊತ್ತಿರುವ ಹಾಗೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು 7 ಗಂಟೆವರೆಗೆ ಕೇಳಬಹುದು. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅನಂತರ ಭಾವಗೀತೆಗಳು, ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಗ್ಗೆ 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಈ ದಿನ ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. 9:00 ಇಂದಿನ ವಿಶೇಷ. ಈ ದಿನದ ವಿಶೇಷತೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಬೆಳಗ್ಗೆ 9:30 ಮತ್ತು ರಾತ್ರಿ 7:30 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟಿಕ್ ಕ್ಯಾನ್ಸರ್ ಅವೇರ್ನೆಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಆನಂತರ ಇಂದಿನ ವಿಶೇಷ ಮುಂದುವರಿಯುತ್ತದೆ. 10:02 ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳು. 11:02 ಹೊಸ ಹಾಡುಗಳನ್ನು ಕೇಳುತ್ತೀರಿ. 11:30 ಕಲಾಭಾರತಿ ಕಾರ್ಯಕ್ರಮ. 12:05 ಕರೆಗೊಂದು ಹಾಡು ಪ್ರಸಾರವಾಗುವುದು. ಇನ್ನು ಮಧ್ಯಾಹ್ನ 1:20 ಶನಿವಾರ ಸಂದೇಶ ನಮಗೆ, ಸಂಗೀತ ನಿಮಗೆ. 2:40 ಚಿತ್ರತಾನ ಕಾರ್ಯಕ್ರಮ. 4:00 ಪರಿಮಳ ಪ್ರಸಾರವಾಗಲಿದೆ. ಇನ್ನು ನಮ್ಮ ಸಂಜೆಯ ಪ್ರಸಾರ

ದಲ್ಲಿ ಎಂದಿನಂತೆ 5:05 ಸೇಫ್ ಟ್ರೈ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳುತ್ತೀರಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 7:30 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಜಾಗೃತಿ ಕುರಿತ ಅರಿವು ಮೂಡಿಸುವ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಇನ್ನು ಶನಿವಾರ ರಾತ್ರಿ 8:02 ಚಲನಚಿತ್ರ ಧ್ವನಿವಾಹಿನಿ. ಈ ದಿನ ಜೋಡಿ ಹಕ್ಕಿ ಚಿತ್ರದ ಧ್ವನಿವಾಹಿನಿಯನ್ನು ಆಲಿಸುತ್ತೀರಿ. 9:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಮಯ 6:07:35. ನವೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರವನ್ನು ಇದೀಗ ಆರಂಭಿಸೋಣ. ಮೊದಲಿಗೆ ಪುರಂದರದಾಸರ ರಚನೆ, ಪುತ್ತೂರು ನರಸಿಂಹನಾಯಕ್ ಅವರ ಹಾಡುಗಾರಿಕೆ.

ಆರು ಗಂಟೆ 14:55 ಸಮಯಾಗಿದೆ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ವೈದ್ಯ ಬಂಧ ನೋಡಿ ವೆಂಕಟನೆಂಬ ವೈದ್ಯ ಬಂಧ ನೋಡಿ. ಪುರಂದರದಾಸರು 106 ವರ್ಷಗಳ ಹಿಂದೆ ಬರೆದ ಈ ಭಕ್ತಿಗೀತೆ ಸಾರ್ವತ್ರಿಕ ಸತ್ಯವನ್ನು ಸಾರಿ ಸಾರಿ ಹೇಳ್ತಾ ಇದೆ. ಇವತ್ತಿನ ದಿನದಲ್ಲಿ ಧ್ಯಾನ, ಯೋಗ, ಪ್ರಾರ್ಥನೆ ಇವೆಲ್ಲ ಬಹಳ ಅಗತ್ಯ. ಯಾಕಂದರೆ ಇವತ್ತು ನಮ್ಮಲ್ಲಿ ಬಹಳಷ್ಟು ಜನರ ಒಂದು ದಿನಚರಿ ಶುರುವಾಗೋದೇ ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಬೇರೆ ರೀತಿಯ ಮಾತ್ರೆಗಳನ್ನು ತಗೊಳ್ಳೋದು, ಗ್ಯಾಸ್ಟ್ರಿಕ್ಕಿಗೆ, ಶುಗರ್ಗೆ, ಬಿ ಪಿಗೆ, ಅದಕ್ಕೆ ಇದಕ್ಕೆ ಅಂತ ಸಣ್ಣ ಸಣ್ಣ ಕಾಯಿಲೆಗಳಿಗೂ ಕೂಡ ದುಬಾರಿ ಟೆಸ್ಟ್ ಮೆಡಿಸಿನ್ಗಳನ್ನು ಅನುಸರಿಸ್ತಾ ಇದ್ದೇವೆ. ಆದರೆ ಆವತ್ತೇ ಹೇಳಿದರು ನಮ್ಮ ಪುರಂದರದಾಸರು, ವೈದ್ಯ ಬಂದ ನೋಡಿ

ವೆಂಕಟನೆಂಬ ವೈದ್ಯ ಬಂದ ನೋಡಿ ಅಂತ. ಅಂದರೆ ಗಟ್ಟಿಯಾಗಿ ಧಾತು ರಸಗಳನ್ನು ಬಲ್ಲ ನಮ್ಮ ದೇಹದಲ್ಲಿರುವಂಥ ಸಪ್ತ ಧಾತುಗಳು ಜೀವಕೋಶಗಳ ರಹಸ್ಯವನ್ನೆಲ್ಲ ಬಲ್ಲಂಥ ಜಗನ್ನಾಥ, ಅವನಿಗೆ ನಮ್ಮ ಕಾಯಿಲೆಯನ್ನು ಹೇಗೆ ಗುಣಪಡಿಸಬೇಕು ಅಂತ ಗೊತ್ತು. ನಾವು ದೈಹಿಕ ಕಾಯಿಲೆಗೆ ವೈದ್ಯರ ಹತ್ರ ಹೋಗ್ತೇವೆ, ಮನಸ್ಸಿನ ಆತಂಕ, ಒತ್ತಡ, ಅಸೂಯೆ, ಕೋಪ ಇದನ್ನೆಲ್ಲ ನಿವಾರಿಸುವುದು ನಮಗೆ ಧ್ಯಾನ, ಯೋಗ, ನಿಶಬ್ದತೆ, ಪ್ರಾರ್ಥನೆ ಅಂತ ಹೇಳ್ತಾ ಇದ್ದರೆ ನಾವೀಗ ಕೇಳೋಣ ನಾದೋಪಾಸನೆ ಭಕ್ತಿ ಗೀತೆಗಳ ಈ ಪ್ರಸಾರದಲ್ಲಿ ಅಕ್ಕ ಮಹಾದೇವಿಯವರ ವಚನ, ಎಚ್ ಕೆ ನಾರಾಯಣ ಅವರ ಸಂಗೀತ ಸಂಯೋಜನೆ, ಕೆ ಎಂ ಕುಸುಮ ಅವರ ಹಾಡುಗಾರಿಕೆ.

ಧ್ಯಾನ, ಯೋಗ, ನಿಶಬ್ದತೆ, ಪ್ರಾರ್ಥನೆ ಅಂದರೆ ದೇವರ ಹೆಸರನ್ನು ಹೇಳ್ತಾ ಪೂಜೆ ಮಾಡೋದು, ನಾಮಾಮೃತವನ್ನು ಜಪಿಸುವುದು, ನಡೆ ನುಡಿ ಶುದ್ಧವಾಗಿದ್ದರೆ ಎಂದಿಗೂ ಬದುಕು ನೆಮ್ಮದಿಯಾಗಿರುತ್ತದೆ. ವೈದ್ಯ ವೆಂಕಟ ಅನ್ನುವ ವೈದ್ಯ ಹೇಗೆ ಸಾಮಾನ್ಯ ಜನರ ಬದುಕಿನ ಭಾವರೋಗವನ್ನು ಗುಣಪಡಿಸ್ತಾನೆ ಅಂತ ಪುರಂದರದಾಸರು ಹೇಳ್ತಾರೆ. ಸಾಮಾನ್ಯ ವೈದ್ಯರು ನಾಡಿಯನ್ನು ಹಿಡಿದು ಧಾತುಗಳ ಏರುಪೇರನ್ನು ತಿಳಿಯುವ ಪ್ರಯತ್ನ ಮಾಡ್ತಾರೆ. ಆದರೆ ಜಗದ್ವೈದ್ಯನಾದ ಭಗವಂತನಿಗೆ ನಮ್ಮ ಶರೀರದ ಮೂಲ ರಚನೆ ಮತ್ತು ಅವುಗಳ ಗುಟ್ಟು ಗಟ್ಟಿಯಾಗಿ ಗೊತ್ತು. ನಮ್ಮ ಮೂಲ ಪ್ರಕೃತಿ ಏನೇ ಇರಲಿ, ವಾತ, ಪಿತ್ತ, ಕಫ ಅದೆಲ್ಲವೂ ಅವನಿಗೆ ಗೊತ್ತು. ಹಾಗಾಗಿ ಅವನು ನಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮವಿಲ್ಲದ ಚಿಕಿತ್ಸೆಯನ್ನು ನೀಡ್ತಾನೆ ಅಂತ ಹೇಳ್ತಾರೆ ಪುರಂದರ ದಾಸರು ತಮ್ಮ ಭಕ್ತಿ ಗೀತೆಯಲ್ಲಿ. ಈ ದಿನ ನಾವು ನಮ್ಮ ದೇಹದ ಆರೋಗ್ಯಕ್ಕಾಗಿ ಜಿಮ್, ಡಯೆಟ್, ಮಲ್ಟಿವಿಟಮಿನ್ ಅಂತ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತೇವೆ. ನಮ್ಮ ಶರೀರವನ್ನು ಸೃಷ್ಟಿ ಮಾಡಿದ ಆ ಭಗವಂತ ನಮ್ಮ ದೇಹವನ್ನು ಆರೋಗ್ಯವಾಗಿಡುವುದಕ್ಕೆ ದೇವರ ನಾಮವನ್ನು ಜಪಿಸುತ್ತಾ ಒಳ್ಳೆಯ ನಡೆ ನುಡಿಯಿಂದ ಇದ್ದರೆ ಖಂಡಿತವಾಗಲೂ ಬದುಕನ್ನು ಸುಗಮವಾಗಿ ಸಾಗಿಸಬಹುದು. ಅನ್ಯ ವೈದ್ಯನೇಕೆ, ಅನ್ಯ ಔಷಧ ಏಕೆ ಅಂತ ಲೌಕಿಕ ಚಿಕಿತ್ಸೆಗಳನ್ನು ನಿರಾಕರಿಸಿ ಆಧ್ಯಾತ್ಮದತ್ತ ದಾರಿಯನ್ನು ಹಿಡಿಯಬೇಕು ಅನ್ನುವುದು ಕೂಡ ಈ ಒಂದು ಭಕ್ತಿಗೀತೆಯಲ್ಲಿ ಹೇಳ್ತಾರೆ. ಇನ್ನೀಗ ಕೇಳಿ ಬಸವೇಶ್ವರರ ವಚನ, ಮೈಸೂರು ಅನಂತಸ್ವಾಮಿಯವರ ಗಾಯನ.

ಗಂಟೆ 5 ನಿಮಿಷದಿಂದ 7 ಗಂಟೆಯವರೆಗೆ ಭಕ್ತಿಯ ವಿಚಾರಗಳನ್ನು ಅರಿಯುತ್ತಾ ಭಕ್ತಿ ಮಾರ್ಗದಲ್ಲಿ ಸಾಗುತ್ತಾ ಮನಸ್ಸಿನ ಆನಂದವನ್ನು ಹೊಂದುವ ಈ ಕಾರ್ಯಕ್ರಮ ನಾದೋಪಾಸನೆ 102.9 FM ವಿವಿಧ ಭಾರತಿ ಆಕಾಶವಾಣಿಯಿಂದ ಪ್ರಸಾರ ಆಗ್ತಾ ಇದೆ. ನಮ್ಮ ನಿತ್ಯದ ಬದುಕಿಗೆ ಅತ್ಯಂತ ಹತ್ತಿರವಾದ ಒತ್ತಡದ ಜೀವನಕ್ಕೆ ಬೇಕಾದಂತಹ ದಿವ್ಯ ಔಷಧಿ ಅಂದರೆ ಭಗವಂತನ ನಾಮಸ್ಮರಣೆ. ನಿತ್ಯದ ಬದುಕು ಯಾವಾಗಲೂ ಕೂಡ ಒಂದಷ್ಟು ಜನರಿಗೆ ಒತ್ತಡದಿಂದನೇ ಕೂಡಿರುತ್ತೆ, ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿಯ ಮಾತ್ರೆಗಳನ್ನು ತಗೊಂಡ್ರೂ ಕೂಡ ಮನಸ್ಸಿನ ನೆಮ್ಮದಿಗೆ ಮದ್ದು ಅಂದರೆ ದಾಸರು ಹೇಳುವ ಹಾಗೆ ಭವರೋಗ ಅಂದರೆ ಬರೀ ಜನ್ಮ ಮರಣಗಳ ಚಕ್ರ ಮಾತ್ರ ಅಲ್ಲ, ಅದು ಮನಸ್ಸಿನಲ್ಲಿ ಬರುವಂತಹ ಕ್ರೋಧ ಲೋಭ ಮೋಹ ಮನಸ್ಸಿನ ರೋಗಗಳು. ಈ ಎಲ್ಲ ರೋಗವನ್ನು ವೆಂಕಟೇಶನ ಸ್ಮರಣೆಯನ್ನು ಮಾಡ್ತಾ ನಮ್ಮ ಮನಸ್ಸಿನ ಆತಂಕವನ್ನು ದೂರ ಮಾಡಿಕೊಳ್ಬಹುದು ಅಂತಾರೆ. ಹೊನ್ನು ಹಣಂಗಳ ಅನ್ನವನ್ನು ಅನುಸರಿಸಿ ಅಂತ ಹೇಳ್ತಾ ನಾಮಾಮೃತ ಅನ್ನುವ ದಿವ್ಯ ಔಷಧವನ್ನು ಕೊಡುವ ವೈದ್ಯ ವೆಂಕಟೇಶ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಈ ನಾಮಸ್ಮರಣೆ ಯಾವುದೇ ರೀತಿಯ ಖರ್ಚಿಲ್ಲದ ಒಳ್ಳೆಯ ಮಾನಸಿಕ ಔಷಧಿ. ಅಂದರೆ ನಮ್ಮ ಹತ್ರ ಎಷ್ಟೇ ಇದ್ದರೂ ಕೂಡ ಇನ್ನೂ ಬೇಕು ಬೇಕು ಅನ್ನುವಂತಹ ಒಂದು ಹಪಹಪಿ ಅಸಮಾಧಾನ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ನಾವು ಅದೆಲ್ಲವನ್ನು ಬಿಟ್ಟು ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಯಾವುದು ಕೂಡ ಶಾಶ್ವತ ಅಲ್ಲ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಹಾಗೆ ನಮ್ಮ ಆಸೆ ಅತಿಯಾದ ಆಸೆಯನ್ನು ಬಿಟ್ಟಾಗ ನೆಮ್ಮದಿಯನ್ನು ಕಾಣಬಹುದು ಅಂತ ಹೇಳ್ತಾರೆ. ಶ್ರೀಪಾದರಾಯರ ಒಂದು ರಚನೆಯನ್ನು ಕೇಳೋಣ, ಶಾಂತಾ ಜಯತೀರ್ಥ ಹಾಗೂ ಪದ್ಮ ಅಡಿಗ ಅವರ ಹಾಡುಗಾರಿಕೆಯಲ್ಲಿ.

0: ನಾದೋಪಾಸನೆಯ ಭಕ್ತಿಗೀತೆಗಳ ಈ ಪ್ರಸಾರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ.
1: ನಾವು ಹೇಗೆ ಮಾತನಾಡುತ್ತೇವೆ ಎನ್ನುವುದರ ಮೇಲೆ ಸಮಾಜದಲ್ಲಿ ನಾವು ಪಡೆಯುವ ಗೌರವ ಮನ್ನಣೆ ಅವಲಂಬಿತವಾಗಿರುತ್ತದೆ. ಮಾತು ಮಾಣಿಕ್ಯ, ವಾಗ್ಭೂಷಣಂ ಭೂಷಣಂ ಎಂದರು ಹಿರಿಯರು.
2: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

ವೈದ್ಯ ಬಂದ ನೋಡಿ, ವೆಂಕಟನೆಂಬ ವೈದ್ಯ ಬಂದ ನೋಡಿ. ದೇವರು ವೈದ್ಯನಾದಾಗ, ವೆಂಕಟೇಶ್ವರನೇ ವೈದ್ಯನಾದಾಗ, ಅಂದರೆ ನಮ್ಮ ಮನಸ್ಸಿನ ದೇಹದ ಗಾಯ ಮಾಯಬೇಕಾದರೆ, ದೇಹದ ಕಾಯಿಲೆಗಳು ದೂರ ಆಗಬೇಕಾದ್ರೆ ಲೌಕಿಕ ವೈದ್ಯರ ಚಿಕಿತ್ಸೆಗಳು ಕೆಲಸ ಮಾಡುತ್ತೆ. ಆದರೆ ಶರೀರ ಮನಸ್ಸು ಎಲ್ಲವೂ ಕೂಡ ಗುಣಮುಖವಾಗಬೇಕಾದ್ರೆ ನಮ್ಮ ಬದುಕಿನ ಒಂದು ಜೀವಶಕ್ತಿ ಕೆಲಸ ಮಾಡಬೇಕು. ಆ ಜೀವಶಕ್ತಿ ಭಗವಂತ. ಮೂಲ ವೈದ್ಯನಾದ ಆ ಪರಮಾತ್ಮನ ಅನುಗ್ರಹ ಇಲ್ಲದೆ ಭೂಮಿಯ ಮೇಲಿನ ಯಾವುದೇ ಒಂದು ಶಕ್ತಿ ನಮ್ಮನ್ನು ಬದುಕಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಪುರಂದರ ದಾಸರು ಹೇಳ್ತಾರೆ. ಮನುಷ್ಯನಿಗೆ ಬರುವಂಥ ಅಸೂಯೆ, ಕೋಪ, ಅತಿ ಆಸೆಗಳು ಎಲ್ಲ ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳಿಗೆ ಮೂಲ. ಅದಕ್ಕೆ ಪರಿಹಾರ ಅಂದರೆ ಭಗವಂತನ ನಾಮಸ್ಮರಣೆ, ಹಾಗೆ ಶರಣಾಗತಿ ಅಂದರೆ ಬೇರಿನಲ್ಲೇ ರೋಗವನ್ನು ಕಡಿಮೆ ಮಾಡುವಂಥ ಶಕ್ತಿ, ಅದು ದೇವರ ನಾಮಸ್ಮರಣೆ ಅಂತಾರೆ. ಸಮಯ 6:34:34 ನಾದು ಪಸಿನಿ ಭಕ್ತಿಗೀತೆಗಳ ಈ ಪ್ರಸಾರದಲ್ಲಿ ಮುಂದೆ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳು. ಸಂಧ್ಯಾರಾಗ ಚಿತ್ರದ ಗೀತೆ, ಜಿವಿಯರವರ ರಚನೆ, ಭೀಮಸೇನ್ ಜೋಶಿಯವರ ಹಾಡುಗಾರಿಕೆ, ಜಿ ಕೆ ವೆಂಕಟೇಶ್ ಹಾಗೂ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಸಂಗೀತ ಸಂಯೋಜನೆ.

ನಮ್ಮ ಶರಣರು, ದಾಸರು ಅಂದರೆ ಭಕ್ತಿ ಪಂಥದ ಕವಿಗಳು ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧವನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಅಂದರೆ ನಡೆ ನುಡಿ ಶುದ್ಧವಾಗಿರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಒಂದು ಸಕಾರಾತ್ಮಕ ಆಲೋಚನೆ, ಕೃತಜ್ಞತಾ ಭಾವ ಇವೆಲ್ಲವೂ ಬದುಕಿನಲ್ಲಿ ಇದ್ದಾಗ ಬದುಕು ಸುಂದರ ಅಂತ ಸಾರಿದರು. ಪುರಂದರ ದಾಸರು ಹೇಳ್ತಾರೆ, ವೈದ್ಯರಿಗೂ ಮತ್ತು ದೈವಿಕ ವೈದ್ಯರಿಗೆ ಇರುವಂಥ ಒಂದು ವ್ಯತ್ಯಾಸವನ್ನು ತಮ್ಮ ಪದ್ಯದಲ್ಲಿ ವೈದ್ಯ ಬಂದ ನೋಡಿ, ವೆಂಕಟನೆಂಬ ವೈದ್ಯ ಬಂದ ನೋಡಿ, ಇದರಲ್ಲಿ ಬಹಳ ಸೊಗಸಾಗಿ ಹೇಳ್ತಾ ಹೋಗ್ತಾರೆ. ಈಗಾಗಲೇ ಹೇಳಿದ ಹಾಗೆ ಮನುಷ್ಯನಿಗೆ ಬರುವಂಥ ದೈಹಿಕ ಕಾಯಿಲೆಗಳನ್ನು ಸಾಮಾನ್ಯ ವೈದ್ಯರು ಗುಣಪಡಿಸಿದರೆ ಜನ್ಮ ಜನ್ಮಾಂತರಗಳ ಅನೇಕ ಸಮಸ್ಯೆಗಳಿಗೆ ವೆಂಕಟೇಶ ಅಥವಾ ದೇವರು ಒಬ್ಬನೇ ದಾರಿ ತೋರಿಸೋದಕ್ಕೆ ಸಾಧ್ಯ. ಬದುಕಿನ ಅಂದರೆ ಮನುಷ್ಯನ ನಾಡಿ ಮಿಡಿತವನ್ನು ಅರಿತವನು ಅವನೊಬ್ಬನೇ ಅಂತ ಹೇಳ್ತಾ, ಈ ಒಂದು ಲೌಕಿಕ ಜಗತ್ತಿನ ವೈದ್ಯರಿಗೆ ನಾವು ಹಣವನ್ನು ಕೊಡಬೇಕಾಗತ್ತೆ, ಆದರೆ ಜಗದ್ವೈದ್ಯನಿಗೆ ಯಾವುದೇ ರೀತಿಯ ಲೌಕಿಕ ಆಸೆಗಳಿಲ್ಲ. ಭಕ್ತಿಯನ್ನು ನೋಡಿ ನಾಲಿಗೆಗೆ ರುಚಿಯಾದ ಹರಿನಾಮ ಅನ್ನುವ ಅಮೃತವನ್ನು ದಿವ್ಯ ಔಷಧವಾಗಿ ಕೊಡ್ತಾನೆ. ಅದರಿಂದ ನಮ್ಮ ಎಲ್ಲ ಸಂಪೂರ್ಣ ರೋಗಗಳು ಮುಕ್ತಿಯಾಗೋದಕ್ಕೆ ಸಾಧ್ಯ ಇದೆ. ಈ ಜಗದ್ವೈದ್ಯ ಒಂದು ಸಲ ಕರುಣೆಯಿಂದ ಮನುಷ್ಯನನ್ನು ನೋಡಿದರೆ ಸಾಕು, ನಮ್ಮೆಲ್ಲ ಸಮಸ್ತ ಕಷ್ಟಗಳು ಕರಗಿ ಹೋಗುತ್ತೆ. ತನ್ನ ಮುದ್ರೆ ಪುರಂದರ ವಿಠಲನನ್ನು, ವೆಂಕಟೇಶನನ್ನು, ಭಗವಂತನನ್ನು ನಂಬಿದ ಜನರ ಕಷ್ಟಗಳು ದೂರವಾಗುತ್ತೆ ಅನ್ನೋದು ನಮ್ಮ ಭಕ್ತಿ ಪಂಥದಲ್ಲಿ ಬರುವಂಥ ಬಹಳಷ್ಟು ಭಕ್ತಿ ಗೀತೆಗಳಲ್ಲಿರುವ ವಚನಗಳ, ಕೀರ್ತನೆಗಳ ಸಾರ.

ಹದೋಪಾಸನೆಯಲ್ಲಿ ಎರಡು ಭಕ್ತಿ ರಚನೆಗಳನ್ನ ಕೇಳಿದ್ರಿ. ಉಪಾಸನೆ ಚಿತ್ರಕ್ಕಾಗಿ ಪುರಂದರದಾಸರ ಈ ಗೀತೆ ಆಚಾರವಿಲ್ಲದ ನಾಲಿಗೆ, ಸಂಗೀತಕ್ಕೆ ಅಳವಡಿಸಿದ್ರು ವಿಜಯಭಾಸ್ಕರ್, ಧ್ವನಿಯಾಗಿದ್ರು ಎಸ್ ಜಾನಕಿ. ಇನ್ನು ಶಿವಭಕ್ತ ಮಾರ್ಕಂಡೇಯ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ, ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಧ್ವನಿಯಾಗಿದ್ರು. ಇದು ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ. ಈ ಜಗತ್ತನ್ನ ಯಾವುದೋ ಒಂದು ಅಗಾಧವಾದ ಶಕ್ತಿ ಕಾಪಾಡ್ತಾ ಇದೆ. ಈ ಜಗತ್ತಿನಲ್ಲಿ ಎಲ್ಲವೂ ಇದೆ, ಅಂದರೆ ಈ ಪ್ರಕೃತಿಯಲ್ಲಿ ಬಿಸಿಲು, ಗಾಳಿ, ನೀರು, ಬೆಂಕಿ, ಹೂವು, ಹಣ್ಣು, ಬೆಟ್ಟ, ಗುಡ್ಡ ಮುಂತಾದ ಅದೆಷ್ಟು ಅಮೂಲ್ಯವಾದ ಸಂಪತ್ತು ಉಚಿತವಾಗಿ ಎಲ್ಲರಿಗೂ ಲಭ್ಯವಿದೆ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ, ಹುಚ್ಚಪ್ಪಗಳಿರ ಅಂದರು, ಅದು ನಿಜ. ಮಾನವ ದೇಹ ಮೂಳೆ ಮಾಂಸದ ತಡಿಕೆ ಅಂದರು, ಅದೂ ನಿಜ. ಅಂದರೆ ಈ ಒಂದು ಮಾನವ ಎಲ್ಲರ ಜೊತೆಗೆ ದಕ್ಕಿರುವಂಥ ಈ ಪ್ರಕೃತಿಯಲ್ಲಿ ಸಿಗುವಂಥ ಎಲ್ಲವನ್ನು ಕೂಡ ಎಲ್ಲರ ಜೊತೆಗೆ ಹಂಚಿಕೊಂಡು ಬಾಳಬೇಕು ಅನ್ನೋದೇ ಎಲ್ಲರೂ ಸಾರುವಂಥ ಸತ್ಯ. ಅದನ್ನು ಅರಿತು ನಡೆದ್ರೆ ಒಳ್ಳೆಯದು ಅನ್ನೋದು ಅಂದರೆ ಎಲ್ಲರೂ ಹೇಳುವಂಥ ಅನುಭಾವಿಗಳು, ಹಿರಿಯರು, ಕವಿಗಳು ಭಕ್ತಿ ಪಂಥದಲ್ಲಿ ಸಾರುವಂಥ ವಿಚಾರವೇ ಇದು. ಎಲ್ಲರೊಳಗೊಂದಾಗು ಅನ್ನುವ ಹಾಗೆ ಈ ಭಾವ ಬಂಧನವನ್ನು ಕಳಚಬೇಕು ಅಂತ ಹೇಳಿದ್ರೆ, ಆಸೆಗಳನ್ನು ತ್ಯಜಿಸಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಎಲ್ಲರೊಂದಿಗೆ ಬದುಕಬೇಕು ಅನ್ನೋದು. ಗಣೇಶ ಮಹಿಮೆ ಚಿತ್ರದ ಈ ಹಾಡು ಚಿ ಉದಯಶಂಕರ್ ಅವರು ಬರೆದಿದ್ದಾರೆ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ, ಮೈಸೂರು ಪ್ರಭಾ ಎ ಅವರ ಹಾಡುಗಾರಿಕೆ.

ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಕತ್ತಲೆ, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಭಕ್ತ ಕುಂಬಾರ ಚಿತ್ರದ ಈ ಗೀತೆ ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಜೆ ಕೆ ವೆಂಕಟೇಶ್ ಅವರ ಸಂಗೀತ, ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. 102.9 FM ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ವಾಹಿನಿಯನ್ನು ಕೇಳ್ತಾ ಇದ್ದೀರಾ. ಸಮಯ 7 ಗಂಟೆ. ಇನ್ನೀಗ ಸುದ್ದಿ ಮುಖ್ಯಾಂಶ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕಾರವಾರ ವಿಮಾನ ನಿಲ್ದಾಣವನ್ನು 250.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಮಂಗಳೂರು ಮೀನುಗಾರಿಕಾ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 60ರಿಂದ 200ಕ್ಕೆ ಹೆಚ್ಚಿಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ KLE ಸಂಸ್ಥೆಯ 1500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾಳೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ APMP ಯಾರ್ಡ್ ಆವರಣದಲ್ಲಿ ಡಾ ಕೆ ಕಸ್ತೂರಿ ರಂಗನ ವರದಿ ಸಂಬಂಧಪಟ್ಟಂತೆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಎತ್ತಿನಹೊಳೆ ಯೋಜನೆ ಕಾಮಗಾರಿಯ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ಬೀದಿಬದಿ ವ್ಯಾಪಾರಿಗಳಿಂದ ಪಾದಚಾರಿ ಮಾರ್ಗಗಳು ಮರು ಒತ್ತುವರಿಯಾಗದಂತೆ ನಿರಂತರವಾಗಿ ನಿಗಾ ವಹಿಸಬೇಕು. ಒಂದು ವೇಳೆ ವ್ಯಾಪಾರಿಗಳು ಒತ್ತುವರಿಗೆ ಮುಂದಾದರೆ ಅವರ ವಸ್ತುಗಳನ್ನು ವಶಕ್ಕೆ ಪಡೆದು ದಂಡ ವಿಧಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಜನತೆಯ ಅಹವಾಲುಗಳನ್ನು ಸ್ಥಳೀಯ ಮಟ್ಟದಲ್ಲಿಯೇ ಆಲಿಸಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿಯ ಕುಂಬಳಗೋಡಿನಲ್ಲಿ ಇಂದು ಪ್ರಜಾಸೇವೆ ಆಂದೋಲನ ಸಭೆ ಆಯೋಜಿಸಲಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾಗರಿಕರ ಅಹವಾಲುಗಳ ತ್ವರಿತ ವಿಲೇವಾರಿಗೆ ಸಹಾಯ 2.0 ತಂತ್ರಾಂಶದ ಮೂಲಕ ನಿರಂತರ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ. ಪಾಲಿಕೆಯ 7 ವಿಭಾಗಗಳಲ್ಲಿ ಇದುವರೆಗೆ 193,999 ಅಹವಾಲುಗಳು ದಾಖಲಾಗಿದ್ದು 192,343 ಅಹವಾಲುಗಳನ್ನು ಇತ್ಯರ್ಥಗೊಳಿಸಲಾಗಿದೆ. 1656 ಅಹವಾಲುಗಳು ಬಾಕಿ ಉಳಿದಿವೆ ಎಂದು ಪಾಲಿಕೆ ತಿಳಿಸಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ಇಂದಿನಿಂದ October 4 ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈ ಬಾರಿ 45 ದೇಶಗಳು ಮತ್ತು ಪ್ರದೇಶಗಳ ಕ್ರೀಡಾಪಟುಗಳು 43 ಕ್ರೀಡೆಗಳ 469 ಪದಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ. GIಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
4: ಕೇಳುಗರೆ ಗಮನಿಸಿ, October 2 ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
5: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
6: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
5: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
7: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ. ರಾಜ್ಯದ ನಿಲುವು 27 ಒಳಗೆ ಕೇಂದ್ರಕ್ಕೆ ಸ್ಪಷ್ಟನೆ, ಮುಖ್ಯಮಂತ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ. ಹುಬ್ಬಳ್ಳಿಯ ಕೆಯಲ್ಲಿ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಕೇಂದ್ರ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪ, ದೇಶದ 100,00,000 ನವೋದ್ಯಮಗಳ ಪಾಲುದಾರರಾಗಿ ಮಹಿಳೆಯರ ಸಾರಥ್ಯ. ಈಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ತಜ್ಞರ ಸಮಿತಿ ರಚಿಸಿ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜಿಲ್ಲೆಗಳ ಭೌತಿಕ ಸಮೀಕ್ಷೆ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಹಸಿರು ನ್ಯಾಯಪೀಠಕ್ಕೆ ಮನವರಿಕೆ ಮಾಡಬೇಕು ಎಂಬ ಹಕ್ಕೊತ್ತಾಯಕ್ಕೆ ಸೂಕ್ತ ತೀರ್ಮಾನ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯಲ್ಲಿ ಅವರು ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಕುರಿತು ಮಾತನಾಡಿದರು. ಈ ತಿಂಗಳ 27 ಒಳಗೆ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಕೇಂದ್ರಕ್ಕೆ ತಿಳಿಸಬೇಕಿದೆ ಎಂದರು. ಬಾಗಲಕೋಟೆ ಜಿಲ್ಲೆ ನವನಗರದ ಬಿಆರ್ ಅಂಬೇಡ್

0: ಅಂಬೇಡ್ಕರ್ ಭವನದಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ಗರ್ಭಿಣಿಯರು, ತಾಯಂದಿರು ಪೌಷ್ಟಿಕಾಂಶಯುಕ್ತ ಸಮತೋಲಿತ ಆಹಾರ ಸೇವಿಸಬೇಕು. ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ತಾಯಿ ಕಾರ್ಡ್ ಮೂಲಕ ಅಂಗನವಾಡಿಯಲ್ಲಿ ಪೂರಕ ಆಹಾರ, ಆರೋಗ್ಯ ಇಲಾಖೆ ಮೂಲಕ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಲಾಗಿದೆ, ಪೋಷಣ್ ಟ್ರ್ಯಾಕರ್ ಮೂಲಕ ಗಮನ ವಹಿಸಲಾಗುತ್ತಿದೆ ಎಂದರು. 2047 ವಿಕಸಿತ ಭಾರತದ ಸಂಕಲ್ಪ ಸಾಕಾರಗೊಳ್ಳಲು ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ದೂರವಿರುವುದು ಅನಿವಾರ್ಯ ಎಂದು ರಾಯಚೂರು ತಾಲೂಕಾ ಆರೋಗ್ಯಾಧಿಕಾರಿ ಡಾ ಸತೀಶ್ ಹೇಳಿದ್ದಾರೆ. ಮೈ ಭಾರತ್ ರಾಷ್ಟೀಯ ಸೇವಾ ಯೋಜನೆ ನಿರ್ದೇಶನಾಲಯದ ವತಿಯಿಂದ ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಇಂದು ಬಳ್ಳಾರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ಕಕ್ಷಿದಾರರು ಪರಸ್ಪರ ರಾಜಿ ಸಂಧಾನದ ಮೂಲಕ ಉಚಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು 3ನೇ ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಧ್ಯಾಹ್ನ 2ರಿಂದ ಸಂಜೆ 5:30 ಪ್ರಕರಣಗಳ ವಿಚಾರಣೆ ನಡೆಸಲಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿ ಆಧರಿಸಿ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು 23ನೇ ತಾರೀಖಿನವರೆಗೆ ಮಹಿಳಾ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ. ತನ್ನಿಮಿತ್ತ ಇಂದು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮತಗಟ್ಟೆಗಳಲ್ಲಿ ಮತದಾರರ ವಿಶೇಷ ನೋಂದಣಿ ಅಭಿಯಾನ ನಡೆಯಲಿದೆ. ಬಳ್ಳಾರಿ ಜಿಲ್ಲೆಯ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ಇಂದು ಹಾಗೂ ನಾಳೆ 18 ಪೂರ್ಣಗೊಳಿಸಿದ ಯುವಜನರು ಹಾಗೂ ಇದುವರೆಗೆ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸದ ನಾಗರಿಕರು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು 20ನೇ ರೋಜ್ಗಾರ್ ಮೇಳದಲ್ಲಿ ಒಟ್ಟು 51,000 ಯುವಜನರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಮಧ್ಯಾಹ್ನ 12:30 ದೇಶದ 45 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಪ್ರಧಾನಮಂತ್ರಿ ಮಾತನಾಡಲಿದ್ದಾರೆ. ಬೆಂಗಳೂರು ಕ್ವೀನ್ಸ್ ರಸ್ತೆಯ ಕಾವೇರಿ ಸಭಾಂಗಣದಲ್ಲಿ ಆಯೋಜಿತ ರೋಜ್ಗಾರ್ ಮೇಳದಲ್ಲಿ ಕೇಂದ್ರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಖಾತೆ ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ ಪಾಲ್ಗೊಳ್ಳಲಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಹಾಗೂ ಮೈಸೂರನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದ ವಿಶೇಷ ಕ್ಲಸ್ಟರ್ಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಕರ್ನಾಟಕ ವಿದ್ಯುನ್ಮಾನ ನಾಯಕತ್ವ ಸಮಾವೇಶದಲ್ಲಿ ಅವರು ಮಾತನಾಡಿದರು. ದೇಶದ ಶೇಕಡ 55% ಐಒಟಿ ನವೋದ್ಯಮಗಳು ಕರ್ನಾಟಕದಲ್ಲಿವೆ. ರಾಜ್ಯದಲ್ಲಿ 20,000 ಹೆಚ್ಚು ಚಿಪ್ ವಿನ್ಯಾಸಕಾರರು ಹಾಗೂ 10,000 ಅಧಿಕ ಎನಲಾಗ್ ಅಭಿಯಂತರರಿದ್ದಾರೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೆಎಲ್ಇ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಗಬ್ಬೂರಿನಲ್ಲಿ ನೂತನವಾಗಿ ನಿರ್ಮಿಸಿದ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ 1,200 ಹಾಸಿಗೆಗಳ ಕೆಎಲ್ಇ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 11:00 ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರ ಕಾಹೇರ್ ಕುಲಾಧಿಪತಿ ಡಾ ಪ್ರಭಾಕರ ಕೋರೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಎಕ್ಸಂಬಾ ಗ್ರಾಮದಲ್ಲಿ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25

0: ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪದ ಕುರಿತ ಒಳನೋಟ ಇಲ್ಲಿದೆ. ಸ್ಟಾರ್ಟ್ಅಪ್ ಇಂಡಿಯಾ 2016 ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯಿಂದ ಆರಂಭಿಸಿತು. ದೇಶಿ ಉದ್ಯಮ ಹಾಗೂ ಸ್ಥಳೀಯ ಔದ್ಯೋಗಿಕ ಸಂಸ್ಕೃತಿಗೆ ಉತ್ತೇಜನ ನೀಡುವುದು ಈ ಪ್ರಕಲ್ಪದ ಉದ್ದೇಶ. ಉದ್ಯೋಗಾಕಾಂಕ್ಷಿ ಯುವಜನರ ದೇಶದ ಹಣೆಪಟ್ಟಿ ಕಳಚಿ ಉದ್ಯೋಗದಾತ ಉದ್ಯಮಿಗಳ ದೇಶ ಎಂಬ ಗುರಿ ಸಾಧನೆಗೆ ಈ ಉಪಕ್ರಮ ಪ್ರೋತ್ಸಾಹಿಸುತ್ತಿದೆ. ಪ್ರಸಕ್ತ 2026 ಮಾರ್ಚ್ ವೇಳೆಗೆ ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2 ಲಕ್ಷದಷ್ಟಿದೆ. 23 ಲಕ್ಷದಷ್ಟು ನೇರ ಉದ್ಯೋಗ ಸೃಷ್ಟಿಯಾಗಿವೆ. 50%ರಷ್ಟು ಸ್ಟಾರ್ಟ್ಅಪ್ಗಳು ದ್ವಿತೀಯ ಹಾಗೂ ತೃತೀಯ ಹಂತದ ನಗರಗಳಲ್ಲಿ ಕಾರ್ಯಾರಂಭಿಸಿವೆ. ಬೆಂಗಳೂರು ಸೇರಿದಂತೆ ದೇಶದಲ್ಲಿ 1 ಲಕ್ಷ ನವೋದ್ಯಮಗಳ ನಿರ್ದೇಶಕರು ಹಾಗೂ ಪಾಲುದಾರರಾಗಿ ಮಹಿಳೆಯರು ಸಾರಥ್ಯ ವಹಿಸಿರುವುದು ವಿಶೇಷ. ಬೆಳಗಾವಿಯ ಕೃಷಿ ಸ್ಟಾರ್ಟ್ಅಪ್ ಕಿಸಾನ್ ಕನೆಕ್ಟ್, ಎಲ್ಎಲ್ಪಿ, ರೋಟೋ ಕಲ್ಟಿವೇಟರ್ ಸೇರಿದಂತೆ ವಿವಿಧ ಕೃಷಿ ಉಪಕರಣಗಳನ್ನು ಉತ್ಪಾದಿಸುತ್ತಿದೆ. 2021 ಕಾರ್ಯಾರಂಭಿಸಿದ ನವೋದ್ಯಮ ಕಂಪನಿ ಪ್ರಸ್ತುತ 1 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸುತ್ತಿದೆ. ಕಿಸಾನ್ ಕನೆಕ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಅಭಿಷೇಕ್ ಬೆಂಬಳಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಿಸಾನ್ ಕನೆಕ್ಟ್ ಎಲ್ಎಲ್ಪಿಯು ಬೆಳಗಾವಿಯಲ್ಲಿರುವಂತಹ ಒಂದು ಅಗ್ರಿಟೆಕ್ ಫಾರ್ಮ್ ಇಂಪ್ಲಿಮೆಂಟ್ ಸೆಕ್ಷನ್ ಅಲ್ಲಿ ಡೀಲ್ ಮಾಡುತ್ತಿರುವಂತಹ ಒಂದು ಟೆಕ್ ಸ್ಟಾರ್ಟ್ಅಪ್ ಆಗಿದೆ. ನಾನು ಮತ್ತೆ ನನ್ನ ಕೋ ಫೌಂಡರ್ ಇಂಜಿನಿಯರಿಂಗ್ ಫೈನಲ್ ಇಯರ್ ನಲ್ಲಿ ಇರುವಾಗ ಸ್ಥಾಪಿಸಿದಂತಹ ಅಗ್ರಿಟೆಕ್ ಸ್ಟಾರ್ಟ್ಅಪ್ ಆಗಿದೆ. 1,000 ರೂಪಾಯಿ ಬಂಡವಾಳ ಐಡಿಯಾ ಒಂದಿಗೆ ಸ್ಟಾರ್ಟ್ ಮಾಡಿದಂತಹ ಕಂಪನಿ ಆಗಿದೆ. ರೈತರಿಗೋಸ್ಕರ, ರೈತರಿಗಾಗಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ನಾವು ಕೋರ್ ಮೆಕ್ಯಾನಿಕಲ್ ಸೆಗ್ಮೆಂಟ್ ಅಲ್ಲಿ ರೋಟೋ ಕಲ್ಟಿವೇಟರ್ ಎಂಬಂತಹ ಪ್ರಾಡಕ್ಟ್ ಅನ್ನ ಸ್ಟಾರ್ಟ್ಅಪ್ ಮುಖಾಂತರ ನಾವು ಡೆವಲಪ್ ಮಾಡಿದ್ವಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ RKVY ರಫ್ತಾರ್ ಎಂಬ ಸ್ಕೀಮ್ ನ ಅಡಿಯಲ್ಲಿ ಕೃಷಿಕ್ ABI ಎಂಬ ಇನ್ಕ್ಯುಬೇಷನ್ ನಮಗೆ ಸಪೋರ್ಟ್ ಗೆ ಬಂತು. 5 ಲಕ್ಷ ರೂಪಾಯಿ ಗ್ರಾಂಟ್ ಅಮೌಂಟ್ ನಮಗೆ ದೊರಕಿತ್ತು. 20,000ಕ್ಕೂ ಅಧಿಕ ರೈತ ಬಾಂಧವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ರೋಟೋವೇಟರ್, ಪವರ್ ವೀಡರ್ಸ್, ಪವರ್ ಟಿಲ್ಲರ್, ಗಳೆ ಸಾಮಾನುಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂತ ಹೇಳಲು ಹೆಮ್ಮೆ ಆಗುತ್ತದೆ.
0: ಬಳ್ಳಾರಿ ನಗರದ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ APMC ಆವರಣದಲ್ಲಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 3 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಿದ್ದಾರೆ. ಬಳ್ಳಾರಿ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಕಾರ್ಯಾಚರಣೆ ವೇಳೆ ಪತ್ತೆಯಾದ ಬಾಲ ಕಾರ್ಮಿಕರನ್ನು ಪೋಷಕರ ಸುಪರ್ದಿಗೆ ನೀಡಲಾಗಿದೆ. ಅಂಗಡಿ ಮಾಲೀಕರ ವಿರುದ್ದ ಪ್ರಕರಣಗಳು ದಾಖಲಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯ ಗೌರವಾರ್ಥ ಈ ತಿಂಗಳ 17ನೇ ತಾರೀಖಿನಿಂದ ಅಕ್ಟೋಬರ್ 17ರವರೆಗೆ ವಿಶೇಷ ಸೇವಾ ಕಾರ್ಯ ಅಭಿಯಾನ ಆಯೋಜಿಸಲಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾಕ್ಟರ್ ಕೆ ಕಸ್ತೂರಿರಂಗನ್ ವರದಿ ಅನುಷ್ಠಾನ, ರಾಜ್ಯದ ನಿಲುವು 27ನೇ ತಾರೀಖಿನ ಒಳಗೆ ಕೇಂದ್ರಕ್ಕೆ ಸ್ಪಷ್ಟನೆ ಮುಖ್ಯಮಂತ್ರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪೋಷಣ್ ಮಾಸಾಚರಣೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ. ಹುಬ್ಬಳ್ಳಿಯ ಕೆಯಲ್ಲಿ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಕೇಂದ್ರ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪ, ದೇಶದ 1 ಲಕ್ಷ ನವೋದ್ಯಮಗಳ ಪಾಲುದಾರರಾಗಿ ಮಹಿಳೆಯರ ಸಾರಥ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯವಾಗಿದೆ 7:15:45. ಗುಡ್ ಮಾರ್ನಿಂಗ್, ಶುಭೋದಯ, ನಮಸ್ಕಾರ. ಇದು ವಿವಿಧ ಭಾರತಿ 102.9 FM. ಬನ್ನಿ ಕೇಳೋಣ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆ ಹಾಗೂ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.

0: ಇವತ್ತಿನ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಬಾಬು ಕೋಡಿ ವೆಂಕಟರಮಣ ಕಾರಂತ, ರಂಗಭೂಮಿಯ ಸಂಚಲನ, ರಂಗಕರ್ಮಿಗಳಿಗೆ ಸ್ಫೂರ್ತಿ, ಪ್ರಯೋಗಗಳ ಹರಿಕಾರ, ಚಿಂತಕ, ಕಲಾವಿದ, ಕಥೆಗಾರ, ನಾಟಕಕಾರ, ಸಂಯೋಜಕ, ಪ್ಯಾರಲಲ್ ಸಿನಿಮಾಗಳ ಪ್ರವರ್ತಕ, ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ವಿದ್ಯಾರ್ಥಿಯಾಗಿದ್ದರು, ಆಮೇಲೆ ಅದರ ನಿರ್ದೇಶಕರೂ ಆದರು. ನಾಟಕದಲ್ಲಿ ದಾಸರ ಪದಗಳು, ಇದರ ವಿಶಿಷ್ಟ ಗಾನವನ್ನು ತಂದರು, ಯಕ್ಷಗಾನವನ್ನು ಬಳಸಿದರು. 1974 ಬೆನಕ ನಾಟಕ ತಂಡ ಕಟ್ಟಿದರು. ಭಾರತೀಯ ರಂಗಭೂಮಿಗೆ ಕಾರಂತರ ಕೊಡುಗೆ ಅಪಾರ. ಈ ದಿನ ಕನ್ನಡ ರತ್ನ ಭಂಡಾರದ ಧ್ವನಿ ರಂಗಕರ್ಮಿ ಬಿವಿ ಕಾರಂತ.
1: ನನಗೆ ರಂಗಭೂಮಿ ಒಂದು ಸಂಸ್ಕಾರವಾಗಿ ಬೆಳೆದು ಬಂದಿದೆ. 3ನೇ ತರಗತಿಯಲ್ಲಿದ್ದಾಗಲೇ ನಾನು ಪುಟ್ಟಪ್ಪನವರ ನನ್ನ ಗೋಪಾಲ ನಾಟಕದಲ್ಲಿ ಪಾತ್ರ ವಹಿಸಿದ್ದೆ. ಆಮೇಲೂ ಕೂಡ ಸ್ಕೂಲ್ನಲ್ಲಿ ನಾನೇ ಒಂದು ಪ್ರಮುಖ ಪಾತ್ರವನ್ನೆಲ್ಲ ನಾಟಕಗಳು ವಹಿಸ್ಕೋತಿದ್ದೆ. ಆ ಕಾಲದಲ್ಲಿ ಇದು ಸಾಮಾನ್ಯ ವಿಷಯ ಆಗಿತ್ತು. ದಕ್ಷಿಣ ಕನ್ನಡದಲ್ಲಿ ಏನಾದರೂ ಆದರೆ ಇದ್ದಕ್ಕಿದ್ದಾಗ ಕೇಳಿದ್ರೆ ಓಡಿ ಹೋಗೋದು ಅಂತ. ಆ ಮನೆ ಬಿಟ್ಟು ಓಡಿ ಹೋಗೋದ್ರಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ನನಗೆ ಆಗ ಕಂಪನಿ ಸಿಗುತ್ತೆ, ಕಂಪನಿ ಕೆಲಸ ಸಿಗುತ್ತೆ, ಕಂಪನಿ ಕೆಲಸ ಮಾಡಬೇಕು ಎಂಬ ದೃಷ್ಟಿ ಇರಲಿಲ್ಲ. ಆದರೆ ನಾಟಕಗಳನ್ನು ಮೊದಲಿಂದ ನೋಡ್ತಿದ್ದೆ. ಅದು ನಾನಿಲ್ಲ, ನನ್ನ ತಂದೆಯವರಿಗೆ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಎಲ್ಲರಿಗೂ ನಾಟಕದ ಹುಚ್ಚಿತ್ತು. ಅಲ್ಲದೆ ಗುಬ್ಬಿ ಕಂಪನಿ ನಾಟಕಗಳನ್ನು ನಾನು ಮಂಗಳೂರಿಗೆ ಬಂದಾಗ, ಕ್ಯಾಂಪ್ ಬಂದಾಗ ಅವರ ಕೃಷ್ಣಲೀಲೆ, ಕೃಷ್ಣಗಾರುಡಿ, ಚಲತಿ ದುನಿಯಾ ಈ 3 ನಾಟಕಗಳನ್ನು ನೋಡಿದ್ದೆ. ಆದರೆ ಮೈಸೂರಿಗೆ ನಾನು ಮಂಗಳೂರು ಉಡುಪಿಯಿಂದ ಓಡಿ ಬಂದಾಗ ಅಥವಾ ಮಂಗಳೂರಿಂದ ಓಡಿ ಬಂದಾಗ ನನಗೆ ಇದು ಗುಬ್ಬಿ ಕಂಪನಿ ಇರುತ್ತದೆ ಗೊತ್ತಿರಲಿಲ್ಲ. ಅದು ಬಹುಶಃ ಗುಬ್ಬಿ ಕಂಪನಿ ಇಲ್ಲದೆ ಹೋಗಿದ್ರೆ ನಾನು ಹೋಟೆಲ್ಗೆ ಸೇರ್ಕೊಂಡು ಹೋಟೆಲ್ ಮಾಣಿಯಾಗಿರ್ತಿದ್ದೆ ನಾನು. ಬಟ್ ಬಂದ ಕೂಡಲೇ ಇಲ್ಲಿ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಯಾಕಂದ್ರೆ ನನ್ನ ಶಾರೀರ ಚೆನ್ನಾಗಿತ್ತು ಅಂತಂದ್ರು, ನನಗೆ ಶಾರೀರ ಶಬ್ದ ಕೂಡ ಆಗ ಹೊಸ್ತು. ಶಾರೀರ ಚೆನ್ನಾಗಿದ್ರಿಂದಲೇ ನನಗೆ ಬೇಗ ಅಲ್ಲಿ ಕೆಲಸ ಸಿಕ್ತು. ಆಮೇಲೆ ಕೃಷ್ಣಲೀಲೆ ನಾಟಕದಲ್ಲಿ ನನಗೆ ಕೃಷ್ಣನ ಪಾತ್ರವೂ ಸಿಕ್ತು. ಮುಂದೆ ಅಲ್ಲಿ ಭಕ್ತಿ, ಕೆಲವು ಭಕ್ತಿ ಪ್ರಧಾನವಾದ ನಾಟಕಗಳಲ್ಲೂ ವಿಶೇಷವಾಗಿ ಮಾರ್ಕಂಡೆ ಇಂಥ ಪಾತ್ರಗಳು ಸಿಕ್ಕಿದ್ವು. ಮಂಗಳೂರಿನ ಹುಡುಗರು ಅಂದ್ರೆ ಸ್ವಲ್ಪ ಕೆಂಪು ಕೆಂಪಕ್ಕಿರ್ತಾರೆ ಅಂತ ಹೇಳಿ ಹೆಣ್ಣು ಪಾತ್ರಗಳು ಸಿಕ್ತಿದ್ವು. ನನಗೆ ಬೇಕಷ್ಟು ಹೆಣ್ಣು ಪಾತ್ರಗಳು ಸಿಕ್ಕಿದ್ವು. ಅಲ್ಲಿ ವಿಶೇಷವಾಗಿ ಕೃಷ್ಣಲೀಲೆಯಲ್ಲಿ ಪ್ರಥಮ ದೃಶ್ಯದಲ್ಲಿ ದೇವಕಿ ಆಗಿಬಿಟ್ಟು ಕೊನೆ ದೃಶ್ಯದಲ್ಲಿ ಕೃಷ್ಣನಾಗ್ತಿದ್ದ. ಅಂದ್ರೆ ತಾಯಿ ಮಗ ಎರಡು ಪಾತ್ರವನ್ನು ವಹಿಸಿಕೊಂಡು ಅವಕಾಶ. ಒಂದು ನನ್ನ ಜೊತೆಯಲ್ಲಿ ಇದ್ದವರು ರಾಜಕುಮಾರರು, ನಾನು ಕೃಷ್ಣ ಮಾಡುವಾಗ ಬಲರಾಮ ಮಾಡ್ತಿದ್ರು. ಅದಲ್ಲದೆ ಜಿ ವಿ ಅಯ್ಯರು, ಬಾಲಕೃಷ್ಣ, ನರಸಿಂಹರಾಜು ಇಂಥವರು, ರಾಘವೇಂದ್ರ ರಾಯರು, ಶ್ರೀಕಂಠ ಮೂರ್ತಿ, ಮಹಾಬಲ ರಾಯರು ಇಂಥ ತುಂಬಾ ಜನ ಇದ್ರು. ಹೇಗೋ ಅಪ್ಪಿತಪ್ಪಿ ನಾನು ಮೈಸೂರಿಗೆ ಬಂದಾಗ ಅಲ್ಲಿ ಗುಬ್ಬಿ ಕಂಪನಿ ಇತ್ತು. ಗುಬ್ಬಿ ಕಂಪನಿ ಸೇರಿಲ್ಲ, 6 ಅಲ್ಲಿ ಇದ್ದೆ. 6 ಆದ್ಮೇಲೆ ಏನು ಅನಿಸ್ತು, ಯಾಕೆಂದ್ರೆ ವಿದ್ಯಾಭ್ಯಾಸ ಬೇಕೇ ಬೇಕು ಅನಿಸಿದಾಗ ನನಗೆ ಹಿಂದಿ ಸುಲಭ ಅನಿಸ್ತು. ಹಾಗೆ ಹಿಂದಿ ಪ್ರಚಾರಕನಾದೆ. ಹಿಂದಿ ಪ್ರಚಾರಕನಾದ್ಮೇಲೆ ಹಿಂದಿಯಲ್ಲಿ ಕೂಡ ಹಿಂದಿ ಪ್ರಚಾರಕನಾದ್ರೆ ಸಾಲದು, ಆ ಭಾಷೆ ಮೇಲೆ ಒಂದು ರೀತಿಯಲ್ಲಿ ಹತೋಟಿ ಬರಬೇಕು ಎಂಬ ದೃಷ್ಟಿಯಿಂದ ನಾನು ಬೆನಾರಸ್ಗೆ ಹೋದೆ. ಅಲ್ಲಿ 4 ಇದ್ದೆ. ಅಲ್ಲಿ ಹಿಂದಿಯಲ್ಲಿ MA ಮತ್ತು ರಿಸರ್ಚ್ ಮಾಡಿದೆ. ಆದ್ರೆ ಈ ಮಧ್ಯದಲ್ಲಿ ನಾನು ಒಬ್ಬ ವೃತ್ತಿ ರಂಗಭೂಮಿಯಲ್ಲಿ ನಿರತನಾದಂತಹ ವ್ಯಕ್ತಿ ಮತ್ತೆ ಹವ್ಯಾಸಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡೆ. ಇಂತಹ ಏರುಪೇರುಗಳು ತುಂಬಾ ಆಗಿವೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಕಲಿಬೇಕೆಂಬ ಆಸೆಯಿಂದಾಗಿ 1960 3 ಡೆಲ್ಲಿಯಲ್ಲಿ ರಾಷ್ಟ್ರನಾಟ್ಯ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಹೋಗಿದ್ದೆ. ಹಿರಿಯರಲ್ಲಿ ಶಿವಾನಂದರು ಮತ್ತೆ ಇಲ್ಲಿಯ ಭದ್ರಾವತಿಯರೊಬ್ರು ಲೀಲಾವತಿ ಅಂತಿದ್ರು. ಅದಾದ್ಮೇಲೆ ಮತ್ತೆ ರಂಗಭೂಮಿಯಲ್ಲಿ ಅದನ್ನ ಅವಲಂಬಿಸಿಕೊಂಡು ಬದುಕೋದು ಕಷ್ಟ ಅಂತ ತಿಳಿದು ನಾನು ಅಧ್ಯಾಪಕನಾಗಿ ಅಲ್ಲಿಯ ದೆಲ್ಲಿಯ ಸರ್ದಾರ್ ಪಟೇಲ್ ವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದೆ. ಆದ್ರೆ ಅಲ್ಲೂ ಕೂಡ ನಾಟಕವನ್ನು ಬಿಡಲಿಲ್ಲ. ಅದಕ್ಕೋಸ್ಕರ ಮಕ್ಕಳು ನಾಟಕ ತುಂಬಾ ಮಾಡಿಸ್ ಅಲ್ಲಿ ಒಂದು ರೆಪರ್ಟರಿ ಆಗತಾನೆ ನನ್ನ ಸಮಯದಲ್ಲಿ ಪ್ರಾರಂಭವಾಯಿತು. ಅದನ್ನ ನನ್ನ ಹಿಂದಿನ ಡೈರೆಕ್ಟರ್ ಆದ ಅಲ್ಕಾಜಿ ಅವರು ಅದರ ರೂಪರೇಷೆಗಳನ್ನು ಹಾಕಿದ್ರು. ಆದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಒಂದು ಅವಕಾಶ ಸೌಭಾಗ್ಯ ನನಗೆ ಸಿಕ್ತು. ಅದಾದ್ಮೇಲೆ 4 ಆದ್ಮೇಲೆ ಎಲ್ಲಿ ನಾಟಕ ಥಿಯೇಟರ್ ಇದೆಯೋ ಅಲ್ಲಿ ಕೆಲಸ ಮಾಡೋದು ದೊಡ್ಡ ಕೆಲಸ ಅಲ್ಲ. ಎಲ್ಲಿ ಇಲ್ಲೋ ಅಲ್ಲಿ ಕೆಲಸ ಮಾಡಬೇಕು ಅಂತ ಅವಕಾಶ ಸಿಕ್ಕಿದಾಗ ಅದು ನನಗೆ ಭೂಪಾಲ ಅನುವು ಮಾಡಿಕೊಟ್ಟು. ಭೂಪಾಲದಲ್ಲಿ ಭಾರತ ಭವನ, ಅಲ್ಲಿ 4 ವಿಭಾಗಗಳಿವೆ. ಒಂದು ಚಿತ್ರಕಲೆ, ಇನ್ನೊಂದು ವಾಗರ್ಥ ಅಂದರೆ ಕವಿತೆ, 3ನೇದು ಸಂಗೀತ, 4ನೇದು ರಂಗಭೂಮಿ. ಅಲ್ಲಿ ರಂಗಭೂಮಿಯಲ್ಲಿ ಒಂದು ಈಗಲೇ 5 ಮುಗಿತಾ ಬಂತು. 5 ನಾನು ಇದನ್ನು ಒತ್ತಿಯಾಗಿ ಹೇಳ್ತೀನಿ ಅಂತಂದರೆ ಯಾವಾಗಲೂ ಎಲ್ಲಿ ಯಾವುದೇ ಜಾಗದಲ್ಲಿ 5 ಹೆಚ್ಚು ಇರಬಾರ್ದು ಎಂಬ ಒಂದು ಬಂಧನೆಗೆ ನನ್ನನ್ನು ನಾನೇ ಒಳಪಡಿಸಿಕೊಂಡಿದ್ದೆ. ಮಕ್ಕಳನಾಟ ಜೊತೆಯಲ್ಲೇನೆ ನಮ್ಮ ರಾಷ್ಟ್ರನಾಟ್ಯ ವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ದಿಶಾಂತರ ಅಂತ ಒಂದು ಗ್ರೂಪ್ ಮಾಡಿದ್ರು. ಅದಲ್ಲಾದ್ಮೇಲೆ ಮತ್ತೆ ನಾನು ಫಿಲ್ಮ್ ಮಾಡಬೇಕು ಅಂತ ಹೇಳಿ ಈ ಕಡೆ ಕರ್ನಾಟಕ ಕಡೆ ಬಂದೆ. ಆದರೆ ಇಲ್ಲಿ ಬೇಗ ಫಿಲ್ಮ್ ಶುರುವಾಗಲಿಲ್ಲ. ಅದೇ ವಂಶವೃಕ್ಷ ಮಾಡಬೇಕಾಗಿತ್ತು. ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ತಡವೆ ಆಯಿತು ಅಂತ ಹೇಳ್ಬೋದು. ಆಗ ತರಾತೂರಿಲಿ ತುಂಬ ನಾಟಕಗಳನ್ನು ಇಲ್ಲಿ ಮಾಡಬೇಕಾಗಿ ಬಂತು. ಅದಾದ್ಮೇಲೆ ಚಿತ್ರಗಳನ್ನೆಲ್ಲ ಮಾಡಿ ಚಿತ್ರದ ಜೊತೆಯಲ್ಲಿ ನಾಟಕನೂ ಎರಡನ್ನು ಹೊಂದಿಸ್ಕೊಂಡು ಕೆಲಸ ಮಾಡ್ತಿದ್ದಾಗ ಮತ್ತೆ ರಾಷ್ಟ್ರನಾಟ್ಯ ವಿದ್ಯಾಲಯಕ್ಕೆ ಹೋಗೋ ಸಂದರ್ಭ ಬಂತು. ಆಗ ನಾನು ವಿದ್ಯಾರ್ಥಿಯಾಗಿ ಅಲ್ಲ, ಅಲ್ಲಿ ನಿರ್ದೇಶಕನಾಗಿ. ಆದ್ರೆ ನನಗೆ ಅನಿಸ್ತೇ 4 ಇದ್ದೆ ಆ ನಿರ್ದೇಶಕನಾಗಿದ್ದಾಗ ಬಹುಶಃ ವಿದ್ಯಾರ್ಥಿಗಳಿಂದ ನಾನೇ ಹೆಚ್ಚು ಕಲಿತೆ ಏನೋ ಅಂತ.
0: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ರಂಗಕರ್ಮಿ ಬಿವಿ ಕಾರಂತ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಬಿವಿ ಕಾರಂತರ ಮಾತುಗಳನ್ನು ಮತ್ತೆ ಕೇಳಬಹುದು. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸೆಪ್ಟೆಂಬರ್ 19 ಶನಿವಾರದ ಬೆಳಗಿನ ಈ ಪ್ರಸಾರ ಶುಭೋದಯ ಕರ್ನಾಟಕ. ರಾಧಾ ಕೃಷ್ಣ, ರಾಧೆಯ ಹೆಸರನ್ನು ನಾವೆಲ್ಲ ಕೇಳಿದ್ದೇವೆ. ರಾಧೆಯ ಭಕ್ತಿ ಕೃಷ್ಣನೆಡೆಗೆ ಮಧುರ ಭಾವದ್ದು, ಪ್ರೇಮದ ಭಕ್ತೆ ರಾಧಾ ಮತ್ತು ಕೃಷ್ಣ ಇವರಿಬ್ಬರು ಅನಂತ ಪ್ರೇಮಿಗಳು. ರಾಧೆ ಕೃಷ್ಣನ ಶುದ್ಧ ಭಕ್ತಿ. ರಾಧಾ ಮತ್ತು ಕೃಷ್ಣ ಇವರಿಬ್ಬರು ಪರಮಾತ್ಮ ಮತ್ತು ಜೀವಾತ್ಮರ ಒಂದು ಸಂಕೇತ ಅಂತ ಹೇಳ್ತಾರೆ ರಾಧೆಯ ಪ್ರೇಮಿ ಕೃಷ್ಣ. ಈ ದಿನ ಸೆಪ್ಟೆಂಬರ್ 19 ಅಂದರೆ ಪಂಚಾಂಗದ ಪ್ರಕಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಂತರ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಅಷ್ಟಮಿ ಎಂದು ಜನಿಸಿದವಳು ರಾಧೆ. ಹಾಗಾಗಿ ದೇಶದ ಹಲವಾರು ಕಡೆಗಳಲ್ಲಿ ಈ ದಿನ ರಾಧಾ ಅಷ್ಟಮಿ ಅಂತ ಆಚರಿಸಲಾಗ್ತಾ ಇದೆ. ಶ್ರೀಕೃಷ್ಣನ ಪರಮ ಪ್ರೇಯಸಿ, ಶುದ್ಧ ಭಕ್ತಿ, ಪ್ರೇಮದ ಸಾಕಾರ ರೂಪ ರಾಧಾರಾಣಿಯ ಜನ್ಮೋತ್ಸವ ಅಂತ ಆಚರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಭಕ್ತಿಗೀತೆಗಳ ಪ್ರಸಾರದಲ್ಲಿ ರಾಧೆಯ ಭಕ್ತಿಯನ್ನು ಕುರಿತಾದಂಥ ಒಂದೆರಡು ಭಾವಗೀತೆಗಳನ್ನು ಕೇಳೋಣ. ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕವಿತೆ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಗೀತೆ ಮೊದಲಿಗೆ, ಅದಾದ ನಂತರ ಪ್ರತಿಮಾ ಅತ್ರೇಯ ಅವರು ಹಾಡಿರುವ ಮತ್ತೊಂದು ಭಾವಗೀತೆ.

ರಾಧಾ ಅಷ್ಟಮಿಯನ್ನು ಈ ದಿನ ಆಚರಿಸಲಾಗುತ್ತೆ. ರಾಧಾ ಮತ್ತು ಕೃಷ್ಣ ಮಧುರ ಭಾವದ ಭಕ್ತಿಯ ಪ್ರೀತಿಗೆ ಸಂಕೇತ. ರಾಧಾ ಕೃಷ್ಣ ಇಬ್ಬರು ಕೂಡ ಅನಂತ ಪ್ರೇಮಿಗಳು, ಜೀವಾತ್ಮ ಪರಮಾತ್ಮರ ಸಂಕೇತ ಅಂತ ಹೇಳಿ ರಾಧಾ ಕೃಷ್ಣರನ್ನು ನಾವು ನಂಬುತ್ತೇವೆ. ರಾಧೆ ಕೃಷ್ಣನನ್ನು ಅಪರಿಮಿತವಾಗಿ ಪ್ರೀತಿಸಿದ್ಲು. ಕೃಷ್ಣ ದ್ವಾರಕೆಗೆ ಹೋಗಿ ಅಲ್ಲಿ ಆಡಳಿತವನ್ನು ನಡೆಸಿದರೆ ರಾಧೆ ಬೃಂದಾವನದಲ್ಲಿ ಉಳಿದುಕೊಳ್ತಾಳೆ. ಇವರಿಬ್ಬರದ್ದು ವಿರಹ ವೇದನೆ. ರಾಧೆಯ ಪ್ರತಿ ಉಸಿರು ಕೃಷ್ಣನಿಗಾಗಿ ಮಿಡಿತಾ ಇತ್ತು. ಯಾವುದೇ ನಿರೀಕ್ಷೆ ಇಲ್ಲದೆ, ಸ್ವಾರ್ಥವಿಲ್ಲದೆ, ಸಮರ್ಪಣಾ ಭಾವದಿಂದ ಭಗವಂತನನ್ನು ಪಡೆಯೋದಕ್ಕೆ ಜ್ಞಾನಕ್ಕಿಂತಲೂ ಪ್ರೇಮದಿಂದ ಪೂಜಿಸಿದವಳು ರಾಧೆ. ಈ ದಿನ ರಾಧಾ ಅಷ್ಟಮಿ. ಈ ದಿನ ರಾಧಾಕೃಷ್ಣರ ವಿಗ್ರಹವನ್ನು ಪರಿಪರಿಯಾಗಿ ಪೂಜಿಸ್ತಾರೆ. ಉತ್ತರ ಭಾರತದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿಯಾದಾಗ ರಾಧೆ ರಾಧೆ ಅನ್ನುವ ರೂಢಿ ಕೂಡ ಇದೆ. ಹಾಗಾಗಿ ರಾಧಾ ರಮಣ ಅಂತಲೇ ಕೃಷ್ಣನನ್ನು ಕೂಡ ಕರೆಯಲಾಗುತ್ತೆ. ಬೃಂದಾವನದಲ್ಲಿ ರಾಧಾ ರಮಣರ ದೇವಸ್ಥಾನ ಇದೆ. ರಾಧೆಯನ್ನು ಲಕ್ಷ್ಮೀದೇವಿಯ ಸ್ವರೂಪ, ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರ ಅಂತ ಕೂಡ ನಂಬುತ್ತಾರೆ. ರಾಧೆಯನ್ನು ಪೂಜಿಸುವುದರಿಂದ ಸಂಪತ್ತು ಸಿಗುತ್ತೆ, ಕೃಷ್ಣನ ಅನುಗ್ರಹ ಕೂಡ ಸಿಗುತ್ತೆ. ಕೃಷ್ಣನಿಗೆ ರಾಧೆ ಅಂದರೆ ಪ್ರಾಣ. ಹಾಗಾಗಿ ರಾಧಾರಾಣಿಯ ಕೃಪೆ ಇಲ್ಲದೆ ಶ್ರೀಕೃಷ್ಣನ ಅನುಗ್ರಹ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ನಂಬಿಕೆ ಕೂಡ ಇದೆ. ಮುಕ್ತಿ ಮತ್ತು ಶಾಂತಿಗಾಗಿ ಲೌಕಿಕ ಬಂಧನಗಳನ್ನು ಬಿಡಿಸಿಕೊಳ್ಳೋದಕ್ಕೂ ಕೂಡ ರಾಧೆ ಕೃಷ್ಣನನ್ನು ಪೂಜಿಸಬೇಕು. ನಮ್ಮ ದೇಶದ ಮಥುರಾ, ಬೃಂದಾವನ ಇಲ್ಲೆಲ್ಲ ವಿಶೇಷವಾಗಿ ರಾಧೆಯ ಜನ್ಮಸ್ಥಳದಲ್ಲಿ ಕೂಡ ಈ ದಿನ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತೆ. ಭಾವಗೀತೆಗಳ ಈ ಪ್ರಸಾರ ಮುಂದುವರಿಯುತ್ತೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. 7:45 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಅದಾದ ನಂತರ ಮತ್ತೆ ಭಾವಗೀತೆಗಳ ಪ್ರಸಾರ ಮುಂದುವರಿಯುತ್ತೆ. ಕೇಳ್ತಾನೀರಿ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಅದು ಯಾವಾಗಲೂ ನಿಮ್ಮ ಸಂಗಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕ ಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ,

0: ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡಲಿದ್ದಾರೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಆಯೋಜಿಸಿರುವ ಎರಡು ದಿನಗಳ ಸಮ್ಮೇಳನದಲ್ಲಿ ಪರಿಸರ ತಜ್ಞರು, ಸುಪ್ರೀಂಕೋರ್ಟ್ ಮತ್ತು ವಿವಿಧ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು, ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರು, ವಿವಿಧ ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯ ನ್ಯಾಯಾಂಗ ಅಕಾಡೆಮಿಗಳು, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಿಗಳು, ರಾಜ್ಯ ತಜ್ಞ ಮೌಲ್ಯಮಾಪನ ಸಮಿತಿಗಳು, ರಾಜ್ಯ ಪರಿಸರ ಪರಿಣಾಮ ಮೌಲ್ಯಮಾಪನ ಪ್ರಾಧಿಕಾರಿಗಳ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 17 ದೇಶಗಳ ಹಿರಿಯ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಾಂಗ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪರಿಸರ ಮತ್ತು ಹವಾಮಾನ ಸವಾಲುಗಳು, ನೀತಿ ರೂಪಣೆ, ಅನುಷ್ಠಾನ ಮತ್ತು ಜಾರಿಯಲ್ಲಿನ ಕೊರತೆಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದೆ. ಪರಿಸರ ಆಡಳಿತವನ್ನು ಬಲಪಡಿಸುವುದು ಹಾಗೂ ವಿವಿಧ ಸಂಸ್ಥೆಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ಮಾರ್ಗಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು ಈ ಕುರಿತಂತೆ ವರದಿ. 2025-26 ಆರ್ಥಿಕ ವರ್ಷದಲ್ಲಿ ಸವಾಲಿನ ಕಾರ್ಯಾಚರಣೆಗಳು, ಹೊಸ ತಂತ್ರಜ್ಞಾನಗಳನ್ನು ಪರಿಶೀಲಿಸುವ ಸ್ಥಳೀಯ ಮಟ್ಟದ ಪರೀಕ್ಷೆಗಳು ಮತ್ತು ಇತರ ಹಲವು ಪ್ರಮುಖ ಸಾಧನೆಗಳ ಮೂಲಕ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮ ಮಹತ್ವದ ಮೈಲುಗಲ್ಲು ತಲುಪಿದೆ. ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ಖಾಸಗಿ ವಲಯಕ್ಕೆ ಸೂಕ್ತ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಸಮೃದ್ಧ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ರೂಪಿಸುವುದರ ಜೊತೆಗೆ ದೇಶಾದ್ಯಂತ ಬಾಹ್ಯಾಕಾಶ ತಂತ್ರಜ್ಞಾನದ ಕುರಿತು ಜಾಗೃತಿ ಮೂಡಿಸಲು ಮತ್ತು ಕೌಶಲ್ಯ ಅಭಿವೃದ್ಧಿಗಾಗಿ ಇಲಾಖೆಯು ಹಲವಾರು ಪ್ರಯತ್ನಗಳನ್ನು ಕೈಗೊಂಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಕೆಎಲ್ಇ ಸಂಸ್ಥೆಯ 1500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಗ್ರಾಮಕ್ಕೆ ಭೇಟಿ ನೀಡಲಿರುವ ಅವರು ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತವು 40 ಹೆಚ್ಚು ಜಾಗತಿಕ ಮಾರುಕಟ್ಟೆಗಳ ಪೈಕಿ ಉದ್ಯಮ ವಾತಾವರಣದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತದಲ್ಲಿನ ಸ್ವೀಡಿಷ್ ವಾಣಿಜ್ಯ ಮಂಡಳಿ ನಡೆಸಿದ 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯಲ್ಲಿ ಈ ಅಂಶ ಬಹಿರಂಗವಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಉದ್ಯಮ ವಾತಾವರಣವು ಸ್ಥಿರತೆ, ಬೆಳವಣಿಗೆ ಮತ್ತು ಉದ್ಯಮ ನಡೆಸುವ ಸುಗಮತೆಯಲ್ಲಿ ಅತ್ಯುತ್ತಮ ಮಾನದಂಡವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. 2026 ಜಾಗತಿಕ ಉದ್ಯಮ ವಾತಾವರಣ ಸಮೀಕ್ಷೆಯು 41 ಮಾರುಕಟ್ಟೆಗಳಲ್ಲಿ ಸ್ವೀಡನ್ನ ಕಂಪನಿಗಳು ವಿದೇಶಗಳಲ್ಲಿ ಉದ್ಯಮ ನಡೆಸುವ ಕುರಿತು ಹೊಂದಿರುವ ಅಭಿಪ್ರಾಯಗಳನ್ನು ಒಳಗೊಂಡಿದೆ. ಪ್ರಮುಖ ಸ್ವೀಡಿಷ್ ರಫ್ತು ಮಾರುಕಟ್ಟೆಗಳ ಆರ್ಥಿಕ ಕಾರ್ಯಕ್ಷಮತೆ, ಭವಿಷ್ಯದ ನಿರೀಕ್ಷೆಗಳು ಹಾಗೂ ಕಾರ್ಯಾಚರಣೆಯ ಪರಿಸ್ಥಿತಿಗಳನ್ನು ಹೋಲಿಕೆ ಮಾಡಲು ಸಮೀಕ್ಷೆ ಚೌಕಟ್ಟನ್ನು ಒದಗಿಸುತ್ತದೆ. ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶಿಸುವ ಅಥವಾ ಅಸ್ತಿತ್ವದಲ್ಲಿರುವ ಮಾರುಕಟ್ಟೆಗಳಲ್ಲಿ ವಿಸ್ತರಿಸುವ ಸ್ವೀಡಿಷ್ ಕಂಪನಿಗಳು ಎದುರಿಸುವ ಸವಾಲುಗಳು ಮತ್ತು ಲಭ್ಯವಿರುವ ಅವಕಾಶಗಳನ್ನು ಸಮೀಕ್ಷೆ ಗುರುತಿಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾಲಿನ ಭಾರತದ ಸಾಫ್ಟ್ವೇರ್ ಸೇವೆಗಳ ರಫ್ತು ಶೇಕಡ 8.2% ಹೆಚ್ಚಾಗಿ $221.4 ಶತಕೋಟಿ ತಲುಪಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿನ್ನೆ ಬಿಡುಗಡೆ ಮಾಡಿರುವ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನ ವಾರ್ಷಿಕ ಸಮೀಕ್ಷೆಯಲ್ಲಿ ಈ ಮಾಹಿತಿ ನೀಡಲಾಗಿದೆ.

0: ವಿದೇಶದಲ್ಲಿದ್ದುಕೊಂಡೇ ಸೇವೆ ಒದಗಿಸುವ ವಿಧಾನವು ಪ್ರಮುಖವಾಗಿದ್ದು ಒಟ್ಟು ರಫ್ತಿನ ಶೇಕಡಾ 91.7%. ವಿದೇಶಗಳಲ್ಲಿನ ವಾಣಿಜ್ಯ ಉಪಸ್ಥಿತಿಯ ಮೂಲಕ ಒದಗಿಸಲಾದ ಸೇವೆಗಳನ್ನು ಒಳಗೊಂಡಂತೆ ಒಟ್ಟು ಸಾಫ್ಟ್ವೇರ್ ಸೇವೆಗಳ ರಫ್ತು 2025-26 ಶೇಕಡಾ 9.5% ಹೆಚ್ಚಾಗಿ 239.3 ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ. ಭಾರತೀಯ ಕಂಪನಿಗಳ ವಿದೇಶಿ ಅಂಗಸಂಸ್ಥೆಗಳ ಸ್ಥಳೀಯ ಸಾಫ್ಟ್ವೇರ್ ವ್ಯವಹಾರವು 2025-26 17.9 ಶತಕೋಟಿ ಡಾಲರ್ಗೆ ಏರಿಕೆಯಾಗಿದೆ. ಹಿಂದಿನ ವರ್ಷ 13.9 ಶತಕೋಟಿ ಡಾಲರ್ನಷ್ಟಿತ್ತು. ಅಮೆರಿಕ ಮತ್ತು ಬ್ರಿಟನ್ ಪ್ರಮುಖ ಮಾರುಕಟ್ಟೆಗಳಾಗಿ ಮುಂದುವರೆದಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಕೆನಡಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸಚಿವ ಮ್ಯಾನಿಂದರ್ ಸಿಧು ಅವರೊಂದಿಗೆ ನವದೆಹಲಿಯಲ್ಲಿ ಸಭೆ ನಡೆಸಿದರು. ಈ ವೇಳೆ ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಗಳನ್ನು ತ್ವರಿತಗೊಳಿಸಿ ಆದಷ್ಟು ಶೀಘ್ರ ಒಪ್ಪಂದ ಅಂತಿಮಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿದವು. ಸಿಇಪಿಎ ಜಾರಿಯಿಂದ ಸರಕು ಮತ್ತು ಸೇವೆಗಳ ವ್ಯಾಪಾರ, ಹೂಡಿಕೆ ಸೇರಿದಂತೆ ಆರ್ಥಿಕ ಸಹಕಾರದ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಒಪ್ಪಂದವನ್ನು ಶೀಘ್ರ ಅಂತಿಮಗೊಳಿಸುವುದರಿಂದ ದ್ವಿಪಕ್ಷೀಯ ವ್ಯಾಪಾರವನ್ನು ಗಣನೀಯವಾಗಿ ಹೆಚ್ಚಿಸುವ ಮತ್ತು ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉಭಯ ದೇಶಗಳ ಹಂಚಿಕೆಯ ದೃಷ್ಟಿಕೋನ ಸಾಕಾರಗೊಳ್ಳಲಿದೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ಇಂದು ನಡೆಯಲಿರುವ 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಬಾಕರ್ ಮತ್ತು ಶಾಟ್ಪಟ್ ಪಟು ತಜಿಂದರ್ ಪಾಲ್ ಸಿಂಗ್ ತೂರ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಕಂಚಿನ ಪದಕ ಗೆದ್ದಿರುವ ಮನು ಭಾಕರ್ ಪ್ರಸ್ತುತ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್, ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಹಾಗೂ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜಿಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ ಅಕ್ಟೋಬರ್ 4 ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈ ಬಾರಿ 45 ದೇಶಗಳು ಮತ್ತು ಪ್ರದೇಶಗಳ ಕ್ರೀಡಾಪಟುಗಳು 43 ಕ್ರೀಡೆಗಳ 469 ಪದಕ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಪಿವಿ ಸಿಂಧು, ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನು ಭಾರತದ ಅಭಿಯಾನವನ್ನು ಮುನ್ನಡೆಸಲಿದ್ದಾರೆ. ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬೋರ್ಗೊಹೈನ್ ಹಾಗೂ ಕುಸ್ತಿಯಲ್ಲಿ ಅಮನ್ ಸೆಹ್ರಾವತ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ಇಂದು. ಪ್ರಧಾನಿ ನರೇಂದ್ರ ಮೋದಿಯವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕ ಪತ್ರ ವಿತರಣೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಿ. ಭಾರತದ ಉದ್ಯಮ ವಾತಾವರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ತ್ವರಿತಗೊಳಿಸಲು ಒಪ್ಪಿಗೆ. ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಲಿರುವ ಭಾರತದ ಕ್ರೀಡಾಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಏಳು ಗಂಟೆ 45 ನಿಮಿಷ 30 ಸೆಕೆಂಡ್ಗಳ ಸಮಯ ಕೇಳ್ತಾ ಇರೋದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.
2: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್. ಪ್ರಾಧ್ಯಾಪಕರು ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಕೇಳಿ ಆಯುಷ್ ವಾಣಿ.
2: ಯುನಾನಿ ವೈದ್ಯ ಪದ್ಧತಿಯು ಪ್ರಾಚೀನ ವೈದ್ಯ ಪದ್ಧತಿ ಹಾಗೂ ವೈಜ್ಞಾನಿಕವಾಗಿದ್ದು ಇದರ ಮೂಲ ಗ್ರೀಸ್ ದೇಶವಾಗಿದೆ. ಯುನಾನಿ ವೈದ್ಯ ಪದ್ಧತಿಯ ಜನಕ ಹಿಪ್ಪೊಕ್ರೇಟ್ಸ್. ಈ ಪದ್ಧತಿಯು ಗ್ರೀಸ್ ದೇಶದಿಂದ ರೋಮ್, ಈಜಿಪ್ಟ್, ಮಧ್ಯ ಏಷ್ಯಾ ಭಾಗಗಳಾದ ಪರ್ಷಿಯಾ

0: ಇರಾನ್, ಅರಬ್ ಮುಂತಾದ ದೇಶಗಳಲ್ಲಿ ತನ್ನ ಛಾಪನ್ನು ಮೂಡಿಸಿ ಹಾಗೂ ಅಪಾರ ಕೊಡುಗೆಯನ್ನು ಕೊಟ್ಟು ಭಾರತ ದೇಶದಲ್ಲಿ ನೆಲೆಯೂರಿ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಒಂದಾಗಿದೆ. ಯುನಾನಿ ವೈದ್ಯ ಪದ್ಧತಿಯ ಸಿದ್ಧಾಂತದಲ್ಲಿ ನಾಲ್ಕು ಧಾತುಗಳು ಅಂದರೆ ಅರ್ಕಾನ್, ನಾಲ್ಕು ದೋಷಗಳು ಅಖ್ಲಾತ್ ಹಾಗೂ ಪ್ರಕೃತಿ ಮೂಲಭೂತವಾಗಿರುತ್ತದೆ. ಮನುಷ್ಯನ ಜೀವನದಲ್ಲಿ ದೈಹಿಕ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಮಾನಸಿಕ ಆರೋಗ್ಯಕ್ಕೆ ಕೊಡಬೇಕೆಂದು ಯುನಾನಿ ವೈದ್ಯರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ವೃದ್ಧರವರೆಗೆ ಮಾನಸಿಕ ಒತ್ತಡಗಳಿಂದ ಆಗುವ ಅನಾಹುತಗಳನ್ನು ನೋಡುತ್ತಲೇ ಇರುತ್ತೇವೆ. ರೋಗವನ್ನು ಗುಣಪಡಿಸುವುದಕ್ಕಿಂತ ಅದನ್ನು ತಡೆಗಟ್ಟುವುದೇ ಮೇಲೆಂದು ನಮ್ಮ ಯುನಾನಿ ವೈದ್ಯ ಪದ್ಧತಿಯು ಅನುಮೋದಿಸಿದೆ. ಮನುಷ್ಯನ ಆರೋಗ್ಯಕ್ಕೆ ಆಹಾರ ಹೇಗೆ ಮುಖ್ಯವೋ ಹಾಗೆಯೇ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯ ನಿದ್ರೆ, ಚಟುವಟಿಕೆ, ಪೌಷ್ಟಿಕ ಆಹಾರ ಸೇವನೆ ಅತ್ಯಂತ ಮುಖ್ಯವಾಗಿರುತ್ತದೆ. ಬಹಳ ಹಿಂದೆಯೇ ನಮ್ಮ ಹಕೀಮರು ಮಾನಸಿಕ ಒತ್ತಡ, ಖಿನ್ನತೆ, ನೆನಪಿನ ಶಕ್ತಿಯ ಕುಂದುವಿಕೆ, ಮಾನಸಿಕ ತಳಮಳ ಮುಂತಾದ ಕಾಯಿಲೆಗಳ ಕಾರಣ, ತಡೆಗಟ್ಟುವಿಕೆ, ನಿರ್ವಹಣೆ ಹಾಗೂ ಚಿಕಿತ್ಸೆಯ ಬಗ್ಗೆ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಿರುತ್ತಾರೆ. ಯಾವ ಶಕ್ತಿಯಿಂದ ನಮ್ಮ ಮೆದುಳಿನ ಕಾರ್ಯಗಳು ಸರಿಯಾಗಿ ನಡೆಯುವುದೋ ಅದನ್ನು ಹುವತೆ ನಫ್ಸಾನಿಯಾ ಎಂದು ಕರೆಯುತ್ತಾರೆ. ಮೆದುಳಿನ ಎಲ್ಲಾ ಕ್ರಿಯೆಗಳು ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಮನಸ್ಸಿನ ಆರೋಗ್ಯವು ನಮ್ಮ ಆಂತರಿಕ ಹಾಗೂ ಸುತ್ತಮುತ್ತಲಿನ ಪರಿಸರದ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗೆಯೇ ಅದರಲ್ಲಿ ಏನೇ ಏರುಪೇರಾದರೂ ಇತರ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಶರೀರ ಹಾಗೂ ಮನಸ್ಸು ಒಂದರ ಮೇಲೊಂದು ಪ್ರಭಾವಿತವಾಗಿರುತ್ತದೆ. ಮೆದುಳಿನ ಸ್ವಂತ ಪ್ರಕೃತಿಯಲ್ಲಿ ಬದಲಾವಣೆಯಾದದ್ದಲ್ಲಿ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತದೆ. ಯುನಾನಿ ಪದ್ಧತಿಯಲ್ಲಿ ಮಾನಸಿಕ ಕಾಯಿಲೆಗಳ ತಡೆಗಟ್ಟುವಿಕೆ, ನಿರ್ವಹಣೆ ಹಾಗೂ ಚಿಕಿತ್ಸೆಗಳು ಲಭ್ಯವಾಗಿರುತ್ತದೆ. ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ತಿಳಿಸಿರುವಂತೆ ವಾಯುವಿಹಾರ, ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವ ಆಹಾರ ಪದಾರ್ಥಗಳ ಸೇವನೆ, ಕೆಲವು ದ್ರವ್ಯಗಳಿಂದ ಅಥವಾ ಎಣ್ಣೆಗಳಿಂದ ನುತೂಲ್ ಮಾಡುವುದು, ಮಸಾಜ್ ಮಾಡುವುದು, ಹಮಾಮ್ ಮಾಡಿಸುವುದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ತೊಂದರೆ ಇದ್ದಲ್ಲಿ ತಮ್ಮ ಮನೆಯವರ ಜೊತೆಯಲ್ಲಿ ಮುಕ್ತವಾಗಿ ಮಾತಾಡುವುದು, ವ್ಯಾಯಾಮ ಮಾಡುವುದು ಹಾಗೂ ಸೂಕ್ತ ಪರಿಹಾರಗಳನ್ನು ತಜ್ಞ ವೈದ್ಯರ ಸಲಹೆ ಪಡೆಯುವುದು ಉತ್ತಮವೆಂದು ತಿಳಿಸಿರುತ್ತಾರೆ. ಕೋಪ, ತಳಮಳ, ಖಿನ್ನತೆ ಇತ್ಯಾದಿಗಳಿಂದ ದೂರವಿರುವುದು ಸೂಕ್ತ. ಗ್ರಹಣ ಶಕ್ತಿ ಅಥವಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಧ್ಯಾನವನ್ನು ರೂಢಿಸಿಕೊಳ್ಳುವುದು, ಜಾಗದ ಬದಲಾವಣೆ, ಒಳ್ಳೆಯ ಸಂಗೀತ ಆಲಿಸುವುದು, ಸುಗಂಧ ಭರಿತ ದ್ರವ್ಯಗಳಿಂದ ಚಿಕಿತ್ಸೆ ಮಾಡುವುದರಿಂದ ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಯಾವುದೇ ಮಾನಸಿಕ ತೊಂದರೆಗಳಲ್ಲಿ ಸೂಕ್ತ ಯುನಾನಿ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರವನ್ನು ತಿಳಿಸಿದವರು ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕವಿತೆಯನ್ನ ಹಾಡಿದವರು ಸುಪ್ರಿಯಾ ಆಚಾರ್ಯ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
0: ಕೇಳುಗರೆ ಗಮನಿಸಿ, 2 ಅಕ್ಟೋಬರ್ವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಹೀಗೆ ಎಲ್ಲೆಡೆ ನಮ್ಮ ಸುತ್ತಲ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
3: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನಡೆಯಲಿರುವ ಉದ್ಯೋಗ ಮೇಳದಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಕಾವೇರಿ ಹಾಲ್ನಲ್ಲಿ ನಡೆಯಲಿರುವ ಉದ್ಯೋಗ ಮೇಳದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹುಬ್ಬಳ್ಳಿಯಲ್ಲಿ ಕೆಎಲ್ಇ ಜೆಜಿಎಂಎಂ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ನಂತರ ಅವರು ಬೆಳಗಾವಿಯಲ್ಲಿ ಬೇರೇಶ್ವರ ಸಹಕಾರಿ ಪತ್ತಿನ ಸಂಘದ ಹೊಸ ಪ್ರಧಾನ ಕಚೇರಿಯ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ಕಸ್ತೂರಿ ರಂಗನ ಸಮಿತಿ ವರದಿಗೆ ಸಂಬಂಧಿಸಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ನಾಗರಿಕರೊಂದಿಗೆ ಸಭೆ ನಡೆಸಲಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರು ದಕ್ಷಿಣ ಜಿಲ್ಲೆಯ ವಿವಿಧೆಡೆ ನಡೆಯಲಿರುವ ಪ್ರಜಾಸೇವಾ ಆಂದೋಲನದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಐಸಿ ಹೂಡಿಕೆಗೆ ಸಂಬಂಧಿಸಿದ ವಂಚನೆಯ ಆರೋಪದ ಹಿನ್ನೆಲೆಯಲ್ಲಿ ಮುಂಬೈ ಮೂಲದ ರಿಲಯನ್ಸ್ ಕ್ಯಾಪಿಟಲ್ ಲಿಮಿಟೆಡ್ ಅದರ ಮಾಜಿ ಅಧ್ಯಕ್ಷರು ಮತ್ತು ಇತರರ ವಿರುದ್ಧ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿದೆ. ಎಲ್ಐಸಿ ಸಲ್ಲಿಸಿದ ದೂರಿನ ಆಧಾರದ ಮೇಲೆ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಉತ್ತರ ಪ್ರದೇಶದ ಎನ್ಸಿಆರ್ ವ್ಯಾಪ್ತಿಗೆ ಒಳಪಡುವ 8 ಜಿಲ್ಲೆಗಳಲ್ಲಿ ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ ಕ್ರಮಗಳನ್ನು ಪರಿಶೀಲಿಸಲು ಆ ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಕುರಿತಾದ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆಯು ನಿನ್ನೆ ನವದೆಹಲಿಯಲ್ಲಿ ನಡೆಯಿತು. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಗೃಹ ಸಚಿವಾಲಯದ ಪ್ರತಿನಿಧಿಗಳು ಮಸೂದೆಯ ನಿಬಂಧನೆಗಳ ಕುರಿತು ಸಮಿತಿಗೆ ಮಾಹಿತಿ ನೀಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್ ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ದವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೇ.
1: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.
2: ವಿವಿಧ ಭಾರತಿ ಟ್ಯೂನ್ ಮಾಡಿದಿರಿ, ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಬೆಳಗಿನಿಂದ ಶುಭೋದಯ, ಗುಡ್ ಮಾರ್ನಿಂಗ್. ಶನಿವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಾವು ಕೂಡ ನಿಮ್ಮ ಜೊತೆಯಾಗಿದ್ದೇವೆ ಅಂತ ಹೇಳಿ ಬಹಳಷ್ಟು ಜನರ ಪ್ರೀತಿಯ ಸಂದೇಶಗಳು ಹರಿದು ಬಂದಿದೆ. ಯಾರ್ಯಾರು ಎಲ್ಲೆಲ್ಲಿಂದ ಏನೇನು ಹೇಳ್ತಾ ಇದ್ದಾರೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಸತ್ಯಭಾಮ ಅವರು ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಶುಭೋದಯ ವಿವಿಧ ಭಾರತಿ, ಇವತ್ತಿನ ನಾದೋಪಾಸನೆಯಲ್ಲಿ ಕೇಳಿ ಬಂದಂತಹ ಮಾತುಗಳು, ಹಾಗೆ ರಾಧಾರಾಣಿ ಕೃಷ್ಣನ ಬಗ್ಗೆ ಮಾಹಿತಿ, ಹಾಡು ಕನ್ನಡ ರತ್ನ ಭಂಡಾರ ಎಲ್ಲವೂ ಕೂಡ ತುಂಬ ಇಷ್ಟ ಆಯಿತು. ಬೆಳಗ್ಗೆ 5:55 8:30 ನನಗೆ ರೇಡಿಯೋ ಕಾರ್ಯಕ್ರಮ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಮಯದಲ್ಲಿ ನನಗೆ ಸಾಕಷ್ಟು ಎನರ್ಜಿ ಸಿಗುತ್ತೆ ವಿವಿಧ ಭಾರತಿಯಿಂದ. ಸಮಯ ಸಿಕ್ಕಾಗೆಲ್ಲ ವಿವಿಧ ಭಾರತಿಯನ್ನು ಕೇಳುವ ಅಂತ ಪ್ರಯತ್ನ ಮಾಡ್ತೇನೆ. ನಾನು ಯಾವುದೇ ಕಾರಣಕ್ಕೂ ಟಿ ವಿ ನೋಡಲ್ಲ, ನಾನು ಓನ್ಲಿ ವಿವಿಧ ಭಾರತಿ ಅಷ್ಟೇ ಕೇಳೋದು. ನಿಮ್ಮ ಕಾರ್ಯಕ್ರಮವನ್ನು ಕೇಳೋದು ಬಹಳ ಖುಷಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಒಂದೇ ಮಾತಲ್ಲಿ ಹೇಳೋದಾದರೆ, ವಿವಿಧ ಭಾರತಿ ಆತ್ಮೀಯ ಬಂಧು ನನಗೆ ಅಂಥೇಳಿ ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಸತ್ಯಭಾಮ ಅವರು ಮಲ್ಲೇಶ್ವರಂಯಿಂದ. ಹಾಗೆಯೇ ಪುಷ್ಪ ಶಾನ್ಭೋಗ್ ಗದಗದಿಂದ ಮೆಸೇಜ್ ಮಾಡಿ ಕನ್ನಡ ರತ್ನ ಭಂಡಾರ ಭಾವಗೀತೆ, ಆಮೇಲೆ ನಾದೋಪಾಸನೆ ಕಾರ್ಯಕ್ರಮ ಸೊಗಸಾಗಿತ್ತು ಅಂತ ಹೇಳ್ತಾರೆ. ವರಲಕ್ಷ್ಮಿ ಪೀಣ್ಯದಿಂದ ಮೆಸೇಜ್ ಮಾಡಿದರೆ, ನಾದೋಪಾಸನೆ ವೈದ್ಯ ಬಂದ ವೆಂಕಟನೆಂಬೋ ಇದು, ಆಮೇಲೆ ಅಲ್ಲಿ ನಾದೋಪಾಸನೆಯಲ್ಲಿ ಬಂದಂತಹ ಎಲ್ಲ ಹಾಡುಗಳು, ಕನ್ನಡ ರತ್ನ ಭಂಡಾರದಲ್ಲಿ ಬಿ ವಿ ಕಾರಂತರ ಮಾತುಗಳು, ರಾಧಾಕೃಷ್ಣನ ಕುರಿತಾದ ಮಾತು, ಭಾವಗೀತೆ ಎಲ್ಲವೂ ಕೂಡ ತುಂಬಾ ಸೊಗಸಾಗಿತ್ತು ಅಂತ ಹೇಳಿದರೆ, ಹರಿಹರ ಕೊಕ್ಕನೂರು ಶಾಂತಾಚಾರ ಬಡಿಗೇರ ಅನುದಿನದ ಸಂಗಾತಿ ವಿವಿಧ ಭಾರತಿ ಕಾರ್ಯಕ್ರಮಕ್ಕೆ ಹಾರ್ದಿಕ ಅಭಿನಂದನೆಗಳು. ಸಂಗೀತದ ಸವಿ ಲೋಕಕ್ಕೆ ಕರೆದೊಯ್ಯುವ ನಾದೋಪಾಸನೆ ಮಧುರವಾದ ಇಂಪಾದ ಸಂಗೀತದ ಜೊತೆಗೆ ಕಾರ್ಯಕ್ರಮ ಹೃದಯಪೂರ್ವಕ ಅನಿಸುತ್ತೆ ಅಂತ ಹೇಳ್ತಾರೆ. ಸ್ವರೂಪ್ ಲೋಕೇಶ್ ಭಕ್ತಿಗೀತೆಗಳು ಮನಸ್ಸಿಗೆ ಮುದ ನೀಡಿತು. ರಂಗಕರ್ಮಿ ಬೇವಿ ಕಾರಂತರ ಮಾತುಗಳು ಖುಷಿಯಾಗಿತ್ತು ಅಂತ ಹೇಳ್ತಾರೆ. ಹಿರಿಯಣ್ಣ ರಾಧಾ ಹಿರಿಯಣ್ಣ ನೆಲಮಂಗಲ ನಾಗಮಂಗಲದಿಂದ ಶುಭೋದಯ ಕರ್ನಾಟಕ, ಸೊಗಸಾದ ಭಾವಗೀತೆಗಳು ಕೇಳಿ ಮನಸ್ಸು ಹಗುರ ಆಯಿತು, ಸಂತೋಷ ಆಯಿತು ಅಂತ ಹೇಳ್ತಾರೆ. ಇನ್ನು ನಳಿನಾ ಲಂಕೇಶ್ ವಿಜಯನಗರದಿಂದ, ಹೇಮಾ ಶಶಿಕುಮಾರ್ ಚಿತ್ರದುರ್ಗ, ಮತ್ತೊಬ್ಬರು ಹೇಳ್ತಾ ಇದ್ರೆ ಎನ್ ಕೃಷ್ಣಮೂರ್ತಿ ಹನುಮಂತನಗರದಿಂದ, ಬಿ ವಿ ಕಾರಂತರ ಮಾತುಗಳನ್ನು ಕೇಳಿ ಖುಷಿಯೋ ಖುಷಿ ಅಂತ ಹೇಳ್ತಾರೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು, ದಿವ್ಯ ಔಷಧಿ ದೇವರ ಧ್ಯಾನ ಬಹಳನೇ ಇಷ್ಟ ಆಯಿತು. ಭಕ್ತಿಯ ಹಾಡುಗಳು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತು ಅಂತ ನಾಗರತ್ನ ಅವರು ಮೆಸೇಜ್ ಮಾಡಿದರೆ. ಪಾವಗಡದ ರೇಣುಕಾ ಪ್ರಸಾದ್ ಅವರು, ಬೆಳಬೆಳಗ್ಗೆ ಒಳ್ಳೊಳ್ಳೆ ಹಾಡುಗಳನ್ನು ಹಾಕಿದ್ರಿ, ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿದ್ದೀರಾ, ಖಂಡಿತವಾಗಲೂ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಸುರೇಶ್ ಬಾಬು, ಕೆ ಬಿ ಕದಲೂರು, ಮದ್ದೂರು, ಮಂಡ್ಯ,

ಇವರು ಕೂಡ ಹೇಳ್ತಾ ಇದ್ರೆ ನಾದೋಪಾಸನೆ ಮಾನವ ಜನ್ಮ ನಡೆ ನುಡಿಯ ಬಗ್ಗೆ ಮಾತುಗಳು ಸೊಗಸಾಗಿತ್ತು ಅಂತ. ಇನ್ನು ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರ ಇವರು ಕೂಡ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ರೆ, ಜಗದಾಂಬಿಕಾ ಹಂಸವೇಣಿ ನಮಸ್ತೆ, ಅದ್ಭುತ ವಿಶ್ಲೇಷಣೆ, ನಾದೋಪಾಸನೆ ವಿಶೇಷ ಅಂತ ಅನ್ನಿಸ್ತು, ಭಾವಸಾಗರವನ್ನು ದಾಟಿಸುವ ಭಗವಂತನನ್ನು ನಂಬಿದರೆ ಎಲ್ಲವೂ ಸಾಧ್ಯ ಅನ್ನುವ ಈ ಸಂದೇಶ ಬಹಳನೇ ಇಷ್ಟ ಆಯಿತು ಅಂತ ಹೇಳಿದಿರಿ. ಇನ್ನು ಅನಂತರಾಜು ಗೋರ್ಲಡ್ಕು ಮತ್ತು ಅಶ್ವಥ್ ನಾರಾಯಣ ಮಹಾಲಕ್ಷ್ಮೀಪುರಮಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ಇಂದಿನ ನಾದೋಪಾಸನೆ ಅದ್ಭುತವಾಗಿತ್ತು ಅಂತ. ಚಂದ್ರಮತಿ ಪ್ರಕಾಶ್ ರಾಜಾಜಿ ನಗರದಿಂದ, ಮತ್ತು ಪ್ರಭಾಕರ್ ವಿ ಉತ್ತರಹಳ್ಳಿಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣದನ್ನಿ ಉಮೇಶ್ ಸಿರಿಗೆರೆ, ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್ ಧನುಷ್ ದರ್ಶನ್ ಮತ್ತು ಖಿಲಾರಿ ಮನೆಯವರು, ಬೀದರ್ ಗಣೇಶ್ ನಗರದ ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಚಂದ್ರಲಾಲ್ ಅವರು ಕಲಬುರಗಿಯಿಂದ, ಶಿವಗಂಗಾ ಹೆಬ್ಬಾಳ ಹನುಮಂತಪ್ಪ ಹುಲ್ಗಮ್ಮನವರ ಅಕ್ಷಯ ಪಾರ್ಕಿಂದ, ಸುಜಾತ ಭರತೇಶ್ ಪುಚ್ಚಬೆಟ್ಟು ಶುಭ ಮುಂಜಾನೆ ಅಂತ, ಚನ್ನಪ್ಪ ಜೆ ಪಿ ನಗರದಿಂದ, ಎಸ್ ಜಗದೀಶ್ವರಾಚಾರ್ ಅವರು ಮಹಾಲಕ್ಷ್ಮಿ ಲೇಔಟಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು, ಮತ್ತು ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಭಾಗ್ಯಲಕ್ಷ್ಮೀ ರಾಜಾಜಿನಗರದಿಂದ, ನಿವೇದಿತಾ ನಾಗರಾಜ ನವಲ್ಗುಂದ, ಕವಿತಾ ಶ್ರೀನಿವಾಸ್, ಮತ್ತು ಅರುಣ ಮೈತ್ರಿ, ಬೋಪ ವೆಂಕಟೇಶ್, ಸುಜಾತ ಗಣೇಶ್, ಹನುಮಂತಪ್ಪ ಹುಲ್ಗಮ್ಮನವರ್, ಹೊನ್ನೂರು ಅಲಿ, ಶ್ರದತ್ ಮುಳೆ, ಹೀಗೆ ಬಹಳಷ್ಟು ಜನರ ಪ್ರೀತಿಯ ಮೆಸೇಜ್ಗಳು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯತ್ತ ಹರಿದು ಬಂದಿದೆ. ಹೀಗೆ ಸದಾ ನಮ್ಮ ಜೊತೆಯಾಗಿರಿ, ವಿವಿಧ ಭಾರತಿಯನ್ನು ಕೇಳ್ತಾ ಇರಿ. ಇದು ನಿಮ್ಮದೇ ವಾಣಿ ಆಕಾಶವಾಣಿ, ವಿವಿಧ ಭಾರತಿ ಕನ್ನಡ. ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ ಕೇಳಿದ್ರಿ, ಭಾವಗೀತೆಗಳನ್ನು ಕೇಳಿದ್ರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಆರಂಭ ಆಗಿದೆ. 8:09:15 ಸಮಯವಾಗಿದೆ. ಈ ದಿನ 19/9/2026 ಅಂದರೆ ಸೆಪ್ಟೆಂಬರ್ ತಿಂಗಳ 19ನೇ ತಾರೀಕು. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಬೇವಿ ಕಾರಂತ ಅಂದರೆ ಬಾಬು ಕೋಡಿ ವೆಂಕಟರಮಣ ಕಾರಂತ ಅವರ ಜನ್ಮದಿನ. ಬೇವಿ ಕಾರಂತರು ರಂಗಭೂಮಿ ಸಿನಿಮಾ ನಿರ್ದೇಶಕರು, ನಾಟಕಕಾರರು. ಇವರು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಪದವಿಯನ್ನು ಪಡೆದವರು. ಗಿರೀಶ್ ಕಾರ್ನಾಡ್ ಅವರ ಹಯವದನ, ಹಿಟ್ಟಿನ ಹುಂಜ, ತುಘಲಕ್, ಹಾಗೆ ಶ್ರೀರಂಗರ ಕೇಳು ಜನಮೇಜಯ, ರಂಗಭಾರತ, ಕತ್ತಲೆ ಬೆಳಕು, ಶಿವರಾಮ ಕಾರಂತರ ಯಕ್ಷಗಾನ ಸೇರಿದ ಹಾಗೆ ಹಲವಾರು ಕೃತಿಗಳನ್ನು ಹಿಂದಿಗೆ ಅನುವಾದ ಮಾಡಿದರು. ಸುಮಾರು 60 ಮತ್ತು 70ರ ದಶಕಗಳಲ್ಲಿ ಬೆಂಗಳೂರು, ಹೆಗ್ಗೋಡು, ಹಾಗೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಕೂಡ ರಂಗಭೂಮಿಯನ್ನು ಒಂದು ಚಳುವಳಿಯ ಹಾಗೆ ಮುನ್ನಡೆಸಿದವರು. ಸಾಕಷ್ಟು ಅಂದರೆ ಶ್ರೀರಂಗ, ಸಂಸ, ಗಿರೀಶ್ ಕಾರ್ನಾಡ್, ಬಿ ಎಂ ಶ್ರೀ, ಪ್ರಸನ್ನ ಜೋಶಿ, ಚಂಪ, ಕುವೆಂಪು, ಶೇಕ್ಸ್ಪಿಯರ್, ಇಬ್ಸನ್, ಬರ್ನಾಡ್ ಶಾ ಸೇರಿದ ಹಾಗೆ ಅನೇಕ ಮಹನೀಯರ ನಾಟಕಗಳು, ಸುಮಾರು 104 ನಾಟಕಗಳ ನಿರ್ದೇಶನ ಮಾಡಿದರು. ಇವನ್ನು ಇಟಾಲಿಯನ್, ಹಿಂದಿ, ಗುಜರಾತಿ, ತೆಲುಗು, ಮರಾಠಿ, ಬಂಗಾಳಿ, ಗ್ರೀಕ್ ಹಾಗೆ ಸಂಸ್ಕೃತ ನಾಟಕಗಳಿಗೆ ಸಂಗೀತ ಸಂಯೋಜನೆಯನ್ನು ಕೂಡ ಮಾಡಿದರು. ಗಿರೀಶ್ ಬೇವಿ ಕಾರಂತರು ಧ್ವನಿ ಬೆಳಕು ಪ್ರದರ್ಶನ, ಸಿನಿಮಾಗಳ ನಿರ್ದೇಶನ, ಸಾಕ್ಷ್ಯಚಿತ್ರಗಳ ತಯಾರಿ, ಸಿನಿಮಾ ಸಂಗೀತ, ಹೀಗೆ ಅವರ ಸಾಧನೆ ನಿರಂತರವಾಗಿ ಮುಂದುವರಿತಾನೆ ಹೋಗುತ್ತೆ. 1989-95 ರಾಷ್ಟ್ರೀಯ ಸಂಗೀತ ಶಾಲೆಯ ನಿರ್ದೇಶಕರಾಗಿ ಕೆಲಸ ಮಾಡಿದರು. ರಂಗಾಯಣ, ಕರ್ನಾಟಕದ ರಂಗಾಯಣದ ನಿರ್ದೇಶಕರಾಗಿ ಕನ್ನಡ ರಂಗಭೂಮಿಯ ಬೆಳವಣಿಗೆಗೆ ಕಾರಣರಾದರು. ಗೋಕುಲ ನಿರ್ಗಮನ, ಏಡಿಪಸ್, ಸತ್ತವರ ನೆರಳು, ವಿಗಡ ವಿಕ್ರಮರಾಯ, ದಾರಿಯ ಉದಯ, ವೈಕುಂಠಕ್ಕೆ, ಹಯವದನ, ಸಂಕ್ರಾಂತಿ, ಮಿಸ್ ಸದಾರಮಿ, ಅಶ್ವತ್ಥಾಮನ್, ಜೋಕುಮಾರ ಸ್ವಾಮಿ, ಟಿಂಗರ ಬುಡ್ಡಣ್ಣ, ಚಂದ್ರಹಾಸ, ಇಂತಹ ನಾಟಕಗಳು ಕಾರಂತರ ಸ್ಪರ್ಶದಿಂದ ಹೊಸ ಅರ್ಥವನ್ನು ಪಡ್ಕೊಂಡವು. ನೀನಾಸಂ, ತಿಪಟೂರಿನ ಪ್ರೋಥಿಯು, ಹಾಗೆ ಬೆಂಗಳೂರಿನ ಅನೇಕ ತಂಡಗಳಿಗೆ ಕಾರಂತರು ನಾಟಕಗಳ ನಿರ್ದೇಶನವನ್ನು ಕೂಡ ಮಾಡಿದರು. ಕನ್ನಡ, ಹಿಂದಿ ಸಿನಿಮಾಗಳ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದರು. ತಬ್ಬಲಿಯು ನೀನಾದ ಮಗನೇ, ಹಾಗೆ ಚೋಮನದುಡಿ ಸಿನಿಮಾಗಳಿಗೆ ನಿರ್ದೇಶಕರಾಗಿದ್ದರು. ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿತ್ತು. ದೇಶದಾದ್ಯಂತ 100+ ಶಿಷ್ಯರನ್ನು ತಯಾರು ಮಾಡಿದರು. ಸದಾ ಪ್ರಯೋಗಶೀಲರಾಗಿಯೇ ಇದ್ದರು.

ಹಾಲನು ಕೊಡುವೆನೆನುತ ಚಂದದೀತಾ ಬರುತ್ತಿರಿ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಟ್ಯೂನ್ ಮಾಡಿರೋದು 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬಹಳಷ್ಟು ಜನರ ಸಂದೇಶಗಳು ಹರಿದು ಬರ್ತಾ ಇದೆ, ನಾವು

ಕೂಡ ಬೆಳಗಿನಿಂದ ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿದೆ, ಕಾರ್ಯಕ್ರಮಗಳಿಗೆ ಕಿವಿಯಾಗಿದ್ದೇವೆ. ಹಾಗೆ ನಮ್ಮ ಕೆಲಸ ಕಾರ್ಯಗಳು ಕೂಡ ವಿವಿಧ ಭಾರತೀಯ ಜೊತೆ ಜೊತೆಗೆ ಸಾಗ್ತಾ ಇದೆ ಅಂತ ಮೆಸೇಜ್ ಮಾಡಿದ್ದೀರಿ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಮೆಸೇಜ್ ಮಾಡಿದವ್ರಿಗೆ ಮೆಸೇಜ್ ಮಾಡದೇನೂ ಕೂಡ ನಿರಂತರವಾಗಿ ವಿವಿಧ ಭಾರತಿಗೆ ಕಿವಿಯಾಗಿರುವ ಎಲ್ಲ ಅಸಂಖ್ಯಾತ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರಗಳು, ಪ್ರೀತಿಯ ಸ್ವಾಗತ. ಶನಿವಾರದ ಬೆಳಗಿನ ಈ ಪ್ರಸಾರದಲ್ಲಿ ವಿವಿಧ ಭಾರತಿಯಲ್ಲಿ ವಿವಿಧ ಭಾರತಿ ಧ್ವನಿಯಾಗಿ ಚಂದು ಬಾನುಲಿ ಬಂಧು. ಇನ್ನು ಈ ದಿನ ಅಂದರೆ 19 ಸೆಪ್ಟೆಂಬರ್, ಈ ದಿನ ವಿಲಿಯಂ ಗೋಲ್ಡಿಂಗ್ಸ್ ಅಂತ, ವಿಲಿಯಂ ಗೋಲ್ಡಿಂಗ್ಸ್ ಅನ್ನುವ ಇಂಗ್ಲಿಷ್ ಕವಿಯ ಹೆಸರನ್ನು ನೀವೆಲ್ಲ ಕೇಳಿರಬಹುದು. 20ನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ಕವಿ, ನಾಟಕಕಾರ, ಕಾದಂಬರಿಕಾರ. 1911 ಸೆಪ್ಟೆಂಬರ್ 19 ಇಂಗ್ಲೆಂಡ್ನಲ್ಲಿ ಜನಿಸಿದರು. ಸಾಹಿತ್ಯ ಲೋಕದ ಅನೇಕ ಗೌರವಗಳು ಇವರಿಗೆ ಸಂದಿದೆ. 1983ರಲ್ಲಿ ನೊಬೆಲ್ ಪ್ರಶಸ್ತಿ, 1980ರಲ್ಲಿ ಬೋಕರ್ ಪ್ರಶಸ್ತಿ, 1988ರಲ್ಲಿ ನೈಟ್ ಹುಡ್ ಗೌರವವನ್ನು ಪಡ್ಕೊಂಡವರು. ಮಹಿಳೆಯರ ಶಕ್ತಿ, ತಾಳ್ಮೆ, ಪ್ರೀತಿ, ಸಮಾಜಕ್ಕೆ ಅವರು ಕೊಡುವ ಕೊಡುಗೆಯನ್ನು ಗೌರವದಿಂದ ಸ್ಮರಿಸಿದ್ದ ಈ ಕವಿ ವಿಲಿಯಂ ಗೋಲ್ಡಿಂಗ್ಸ್. ಅವರು ಹೇಳ್ತಾರೆ, ಮಹಿಳೆಗೆ ನೀವು ಏನನ್ನು ಕೊಡ್ತೀರೋ ಅವಳು ಅದನ್ನು ಮತ್ತಷ್ಟು ದೊಡ್ಡದಾಗಿ, ಮತ್ತಷ್ಟು ಸುಂದರವಾಗಿ ಹಿಂದಿರುಗಿಸ್ತಾಳೆ ಅಂತ. ಅವ್ರು ಹೇಳ್ತಾರೆ, ಮಹಿಳೆಯರು ಪುರುಷರಿಗೆ ಸಮಾನರು ಅಂತ ಹೇಳಿಕೊಳ್ಳೋದು ಮೂರ್ಖತನ, ಯಾಕಂದರೆ ಅವರು ಯಾವಾಗಲೂ ಪುರುಷರಿಗಿಂತ ಶ್ರೇಷ್ಠರು. ಮಹಿಳೆಗೆ ನೀವು ಏನನ್ನೇ ನೀಡಿದರೂ ಅವಳು ಅದಕ್ಕಿಂತ ಉತ್ತಮವಾದದ್ದನ್ನು ಮಾಡಿ ನಿಮಗೆ ಕೊಡ್ತಾಳೆ. ನೀವು ಅವಳಿಗೆ ವೀರ್ಯವನ್ನು ನೀಡಿದರೆ ಅವಳು ನಿಮಗೆ ಮಗುವನ್ನು ಕೊಡ್ತಾಳೆ. ನೀವು ಅವಳಿಗೆ ಮನೆಯನ್ನು ನೀಡಿದರೆ ಅವಳು ಅದನ್ನು ಸಂಸಾರವನ್ನಾಗಿ ಬದಲಾಯಿಸ್ತಾಳೆ. ನೀವು ಅವಳಿಗೆ ದಿನಸಿ ಸಾಮಗ್ರಿಗಳನ್ನು ಕೊಟ್ಟರೆ ಅವಳು ನಿಮಗೆ ರುಚಿಕರವಾದ ಅಡುಗೆಯನ್ನು ಕೊಡ್ತಾಳೆ. ನೀವು ಅವಳಿಗೆ ಒಂದು ಮುಗುಳ್ನಗೆಯನ್ನು ನೀಡಿದರೆ ಅವಳು ತನ್ನ ಹೃದಯವನ್ನೇ ನಿಮಗೆ ನೀಡ್ತಾಳೆ. ನೀವು ಅವಳಿಗೆ ಏನನ್ನೇ ನೀಡಿದರೂ ಅವಳು ಅದನ್ನು ಗುಣಿಸಿ ದೊಡ್ಡದಾಗಿ ಮಾಡಿ ಮರಳಿ ಕೊಡ್ತಾಳೆ ಅಂಥೇಳಿ ಮಹಿಳೆಯರ ಸೃಜನಶೀಲತೆಯನ್ನು ಮೆಚ್ಚಿಕೊಂಡಿದ್ದಾರೆ, ಮಹಿಳೆಯರ ಶ್ರೇಷ್ಠತೆಯನ್ನು ಕೊಂಡಾಡಿದಂತಹ ಕವಿ ವಿಲಿಯಂ ಗೋಲ್ಡಿಂಗ್ಸ್ ಅವರ ಜನ್ಮದಿನ ಇಂದು.

0: ಸೂರ್ಯವಂಶ ಚಿತ್ರಕ್ಕಾಗಿ ಚಿತ್ರ ಅವರು ಹಾಡಿದ ಗೀತೆಯನ್ನ ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಎಸ್ ನಾರಾಯಣ್ ಅವರದಾಗಿತ್ತು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: 8:40 ಸಮಯ ಕೇಳ್ತಿರೋದು ವಿವಿಧ ಭಾರತಿ ಮೆಚ್ಚಿನ ಸಂಗಾತಿ. ಇದೊಂದು ಪ್ರಕಟಣೆಯನ್ನ ಗಮನಿಸಿ, ಪ್ರಸಾರ ಭಾರತಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೋ ಮುಗಿಸಿ ಮಾಸ್ ಮೀಡಿಯಾ ಸೇಲ್ನಲ್ಲಿ 1 ವರ್ಷದ ಅನುಭವವನ್ನು ಹೊಂದಿರಬೇಕು. ಅಭ್ಯರ್ಥಿಯು 35 ವರ್ಷದ ಒಳಗಿರಬೇಕು. ಹುದ್ದೆಗಳ ವಿವರವನ್ನು ಗಮನಿಸಿ, ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿ ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಒಪ್ಪಂದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದೆ. ಸಂಪೂರ್ಣವಾಗಿ ಗುತ್ತಿಗೆ ಆಧಾರಿತ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://avedan.prasarabharati.org ಈ ಆನ್ಲೈನ್ನಲ್ಲಿ 5 ತಾರೀಖಿನ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು

ಸುನಿತಾ ವಿಲಿಯಮ್ಸ್ ಅವರ ತಂದೆ ಗುಜರಾತ್ನವರು. ಅವರು ಅಮೆರಿಕಕ್ಕೆ ಹೋದರು. ಸುನಿತಾ ವಿಲಿಯಮ್ಸ್ ಅವರ ಬೇರುಗಳು ಭಾರತದಲ್ಲಿದೆ. ಹಾಗಾಗಿ ಸುನಿತಾ ವಿಲಿಯಮ್ಸ್ ಅವರು ಭಾರತೀಯ ಪರಂಪರೆಯ ಮಹಿಳೆ ಅಂತ ಹೇಳಬಹುದು. ಅವರು ಗಗನಯಾತ್ರಿಯಾಗಿ ಯಶಸ್ಸನ್ನು ಕಂಡವರು. ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರಿಯಾಗಿ ಹೋಗಿದ್ದರು.

ಸುನಿತಾ ವಿಲಿಯಮ್ಸ್ ಅವರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅವರ ಸೇವೆ ಬಹಳ ವಿಶೇಷವಾದದ್ದು. ಅವರ ಯೋಜನೆಗಳು ಹಾಗೆ ಚಂದ್ರ ಮತ್ತು ಮಂಗಳ ಗ್ರಹಗಳ ಕಡೆಗೆ ಹೋಗುವಂಥ ಏನು ಬಹಳಷ್ಟು ಗಗನ ಯಾತ್ರಿಗಳಿಗೆ ಅವರ ಪ್ರಯತ್ನಗಳು ಒಂದು ಭದ್ರವಾದ ಅಡಿಪಾಯವನ್ನು ಹಾಕ್ಕೊಡ್ತು. ಅವರ ಸಾಧನೆಗಳು ಮುಂದಿನ ಪೀಳಿಗೆಗೆ ಪ್ರೇರಣೆ. ಅವರ ಸೇವೆ ನಿಜಕ್ಕೂ ಈ ಒಂದು ಗಗನ ಯಾತ್ರಿಗಳಿಗೆ ವಿಶೇಷವಾದಂಥ ದಾರಿಯನ್ನು ತೆರೆದುಕೊಟ್ಟಿದೆ ಅಂತ ಹೇಳಬಹುದು. ಆ ಒಂದು ಹಾಡನ್ನು ನಾವೀಗ ಕೇಳಿ ಬರೋಣ. ಇದು ಬಯಲುದಾರಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಲಿದೆ, ಚಿ ಉದಯಶಂಕರ್ ಅವರು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಕೇಳ್ತಾ ಇರೋದು ವಿವಿಧ ಭಾರತಿ. ಇದು ನಿಮ್ಮ ನೆಚ್ಚಿನ ಸಂಗಾತಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇದು.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ವೀರಪ್ಪ ನಾಯಕ ಚಿತ್ರದ ಹಾಡು ಅರೆ ಜಿಂಗಿ ಜಿಂಗಾಲೆ ಹಾಡನ್ನ ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿ ಇತ್ತು. ಎಸ್ ನಾರಾಯಣ ಅವರು ಬರೆದ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು. ಓ ಪ್ರೇಮವೇ ಚಿತ್ರದ ಶೀರ್ಷಿಕೆ ಹಾಡು ಕೆಜೆ ಯೇಸುದಾಸ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿಬಂತು. ಕೆ ಕಲ್ಯಾಣ್ ಅವರ ರಚನೆ, ವಿ ರವಿಚಂದ್ರನ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು.
1: ಏಯ್ ಯಾಕ್ರಿ ಹೀಗೆ ಕಣ್ ಕಂಡಲ್ಲಿ ಕಸ ಎಸಿತೀರಾ? ನಿಮ್ಮ ಮನೆ ಆದ್ರೆ ಹೀಗೆ ಮಾಡ್ತೀರೇನ್ರಿ?
2: ರೀ ಸ್ವಾಮಿ, ನಿಮ್ಮ ಉಪದೇಶ ಸ್ವಲ್ಪ ನಿಲ್ಲಿಸ್ತೀರಾ? ಇದು ಪಬ್ಲಿಕ್ ಪ್ಲೇಸ್, ಹೇಗೆ ಬೇಕಾದ್ರೂ ನಡ್ಕೋಬಹುದು.
1: ಅಲ್ಲಪ್ಪ, ಪಬ್ಲಿಕ್ ಪ್ಲೇಸ್ ಏನೋ ಸರಿ, ಹಂಗಂತ ನೀವು ಇಷ್ಟ ಬಂದಂಗೆ ಕಸ ಹಾಕಿದ್ರೆ ಹೆಂಗಪ್ಪ? ನಮ್ಮ ಊರು, ನಮ್ಮ ಸುತ್ತಮುತ್ತಲ ಶುಚಿತ್ವವನ್ನ ನಾವೇ ಕಾಪಾಡ್ಕೋಬೇಕು ಅಲ್ವಾ?
3: ಪರಿಸರ ಮಾಲಿನ್ಯ ಎಲ್ಲೋ ದೂರದಲ್ಲಿ ನಡೆಯುತ್ತಿದೆ ಎಂಬ ಭಾವನೆ ಸರಿಯಲ್ಲ. ಮನೆಯ ಮುಂದೆ ಹರಿಯುತ್ತಿರುವ ಕೊಳಚೆ ನೀರು, ಮಳೆ ನೀರು ಹರಿದು ಹೋಗಲು ಆಸ್ಪದವಿಲ್ಲದ ಚರಂಡಿಗಳು, ರಸ್ತೆಯಲ್ಲಿ ಚೆಲ್ಲಿದ ಕಸಕಡ್ಡಿ, ಎಂದಾದರೊಮ್ಮೆ ಖಾಲಿ ಮಾಡುವ ಕಸದ ತೊಟ್ಟಿ, ಇವೆಲ್ಲ ಪರಿಸರ ಮಾಲಿನ್ಯದ ತಾಣಗಳು. ಇವುಗಳ ನಿರ್ಮೂಲನೆ ನಮ್ಮ ಆದ್ಯ ಗುರಿಯಾಗಬೇಕು.
0: ನಿಜ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗೋಣ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಗಿಯಿತು. ಸಮಯ ಆಗಿದೆ 9:02:55. 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. 9 ಗಂಟೆಯ ಈ ಹೊತ್ತಿನ ಕಾರ್ಯಕ್ರಮ ಇಂದಿನ ವಿಶೇಷ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬನ್ನಿ, ಇಂದಿನ ವಿಶೇಷವನ್ನ ತಿಳ್ಕೊಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸೊಗಸಾದ ಹಾಡುಗಳ ಜೊತೆಗೆ ನಿಮ್ಮ ಜೊತೆಗೆ ಬಾನುಲಿ ಬಂಧು ಚಂದು. ನವತಾರೆ ಚಿತ್ರದ ಗೀತೆಯೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಇದು ಇಂದಿನ ವಿಶೇಷ, ವಿವಿಧ ಭಾರತೀಯ ವಿಶೇಷ.

ನಿಜ, ನೀರು ಮೂಲತಃ ನಿರ್ಮಲವಾಗೇ ಇರುತ್ತೆ, ನೆಲಕ್ಕೆ ಬಿದ್ದ ಮೇಲೆ ಬೇರೆ ಬೇರೆ ಕಾರಣಗಳಿಂದ ಮಲಿನವಾಗುತ್ತೆ. ನೀರು, ಮಳೆ ನೀರು, ನದಿ, ಕೆರೆ, ಹಳ್ಳ, ಕೊಳ್ಳ ಮತ್ತು ಸಮುದ್ರ ಅಥವಾ ಸಾಗರದಲ್ಲಿ ಲೀನವಾಗುತ್ತೆ. ಸಮುದ್ರದಲ್ಲೂ ಕೂಡ ನೀರು ಮಲಿನ ಆಗ್ತಾ ಇದೆ ಅನ್ನೋದು ಈಗ ಎಲ್ಲರೂ ಯೋಚಿಸಬೇಕಾದ ವಿಷಯ. ಪ್ರತಿ ವರ್ಷ ಲಕ್ಷಾಂತರ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಸಮುದ್ರವನ್ನು ಸೇರ್ತಾ ಇದೆ. ಈ ಪ್ಲಾಸ್ಟಿಕ್ ಕರಗೋದಕ್ಕೆ ನೂರಾರು ವರ್ಷಗಳು ಬೇಕಾಗುತ್ತೆ. ಇದರಿಂದಾಗಿ ಕಡಲ ತೀರಗಳು ಹಾಳಾಗ್ತಾ ಇದೆ. ಸಮುದ್ರದ ಆಮೆಗಳು, ತಿಮಿಂಗಿಲಗಳು, ಮೀನುಗಳು, ಕಡಲ ಹಕ್ಕಿಗಳು ಪ್ಲಾಸ್ಟಿಕ್ಕನ್ನು ಆಹಾರ ಅಂತ ತಿಂದು ತೊಂದರೆಗೆ ಸಿಕ್ಕಾಕೊಳ್ತವೆ, ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಸಮುದ್ರದ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಕಣಗಳಾಗಿ ಒಡೆದು ಮೀನುಗಳ ಹೊಟ್ಟೆಯನ್ನು ಸೇರುತ್ತೆ. ಕೊನೆಗೆ ಅದೇ ಮೀನನ್ನು ತಿನ್ನುವ ಮನುಷ್ಯರ ಆರೋಗ್ಯ ಕೂಡ ಹಾಳಾಗುತ್ತೆ. ಹೌದು, ಪ್ಲಾಸ್ಟಿಕ್ ಮಾಲಿನ್ಯ, ಕಡಲ ಜೀವಿಗಳ ರಕ್ಷಣೆ, ಮಾನವನ ಆರೋಗ್ಯ, ಈ ಎಲ್ಲ ಕಾರಣಗಳಿಗಾಗಿ ಸೆಪ್ಟೆಂಬರ್ 19 ಈ ದಿನ ಅಂದರೆ ಸೆಪ್ಟೆಂಬರ್ ತಿಂಗಳ 3ನೆಯ ಶನಿವಾರದಂದು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ, ಇಂಟರ್ನ್ಯಾಷನಲ್ ಕೋಸ್ಟಲ್ ಕ್ಲೀನಪ್ ಡೇ ಅಂಥೇಳಿ ಆಚರಣೆ ಮಾಡಲಾಗ್ತಾ ಇದೆ. ಇದು ಇಂದಿನ ವಿಶೇಷ ಕಾರ್ಯಕ್ರಮದ ವಿಷಯ. ಇದರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ಮುಂದೆ ಸಾಗೋಣ. ಚಂದದ ಹಾಡುಗಳು ನಿಮ್ಮ ಜೊತೆಯಾಗಿರುತ್ತೆ, ಕೇಳ್ತಾನೆ ಇರಿ, ವಿವಿಧ ಭಾರತಿ ಆಲಿಸ್ತಾ ಇರಿ. AK-47 ಚಿತ್ರದ ಗೀತೆ ಇದು, ಹರಿಹರನ್ ಮತ್ತು ಚಿತ್ರ ಅವರ ಧ್ವನಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇ.

ಹೆಣ್ಣಿನ ಕಣ್ಣನ್ನ ಕಡಲು ಅಂತಾರೆ, ಹೆಣ್ಣಿನ ಮನಸ್ಸನ್ನ ಸಾಗರ ಅಂತ ವರ್ಣಿಸ್ತಾರೆ ಕವಿಗಳು. ಈಗ ತಾನೇ ಕೇಳಿದ್ರಿ ಸಾಗರ ಸಾಗರ ಅನ್ನುವ ಗೀತೆ ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ವಿಶ್ವ ಚಿತ್ರದ ಗೀತೆಯಾಗಿತ್ತು. ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ. ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಸೆಪ್ಟೆಂಬರ್ 3ನೆಯ ಶನಿವಾರ ಇಂಟರ್ನ್ಯಾಷನಲ್ ಕೋಸ್ಟಲ್ ಕ್ಲೀನಪ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಜಗತ್ತಿನಾದ್ಯಂತ. ಒಂದಂತೂ ನಿಜ, ನಾವು ಪರಿಸರವನ್ನು, ಅದು ಸಮುದ್ರ ಆಗಿರಲಿ, ಕಡಲಾಗಿರಲಿ, ನದಿ, ಕೆರೆ, ಕಟ್ಟೆ, ಕಾಡು, ಆಕಾಶ, ಗಾಳಿ, ಹೀಗೆ ನೈಸರ್ಗಿಕ ಸಂಪತ್ತನ್ನು ಸರಿಯಾಗಿ ಆರೋಗ್ಯಪೂರ್ಣವಾಗಿ ಇರೋದಕ್ಕೆ ಬಿಡದೇ ಇದ್ದರೆ ಅನೇಕ ಅಪಾಯಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ಪ್ರಕೃತಿ ಅನೇಕ ಸಲ ತನ್ನ ವಿರಾಟ್ ರೂಪವನ್ನು ತೋರಿಸಿ ಪ್ರದರ್ಶನ ಮಾಡಿದೆ. ನಾವು ಸಮುದ್ರಕ್ಕೆ ಕೊಟ್ಟ ಎಲ್ಲ ಕೊಡುಗೆಗಳನ್ನು ಅದು ಒಂದೇ ಸಲ ತಂದು ನಮ್ಮ ಮುಖಕ್ಕೆ ಎಸೆಯುತ್ತೆ. ಪ್ರಕೃತಿ ಉಗ್ರ ರೂಪವನ್ನು ತಾಳಿದರೆ, ಅಂದರೆ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಲಾಗುವುದು ಅನ್ನುವ ಮಾತು ಮನಮೊನ್ನೆ ತಾನೇ ನೇಪಾಳದಲ್ಲಿ ಆದಂಥ ಭೂಕಂಪ ಇರಬಹುದು, ಪ್ರವಾಹವನ್ನು ಗಮನಿಸಿದಾಗ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ವಿಚಾರಗಳನ್ನು ಈ ದಿನ, ಅಂದರೆ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನದ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ. ಹೌದು, ಸಮುದ್ರ ತೀರಗಳನ್ನು ಪ್ಲಾಸ್ಟಿಕ್ ಹಾಗೆ ಇತರೆ ಕಸದಿಂದ ಮುಕ್ತಗೊಳಿಸಿ ಕಡಲ ಜೀವಿಗಳನ್ನು ರಕ್ಷಣೆ ಮಾಡುವುದು ಈ ದಿನದ ಉದ್ದೇಶ. ಈ ಒಂದು ಅಭಿಯಾನ, ಅಂದರೆ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನವನ್ನು ಆಚರಿಸಬೇಕು ಅನ್ನುವಂಥ ಅಭಿಯಾನ 1986 ಅಮೆರಿಕದ ಟೆಕ್ಸಾಸ್ನಲ್ಲಿ ಲಿಂಡಾ ಮರ್ನಿಸ್ ಎನ್ನುವ ಮಹಿಳೆಯೊಬ್ಬರು ಶುರು ಮಾಡಿದ್ರು. ಅಂದರೆ 1986 ಅಮೆರಿಕದ ಲಿಂಡಾ ಮರ್ನಿಸ್ ಅನ್ನೋರು ಬಹಳ ಪ್ರಯತ್ನಪಟ್ಟು ಕರಾವಳಿ ತೀರವನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥ ಅಭಿಯಾನವನ್ನು ಶುರು ಮಾಡಿದ್ರು. ಈಗ ಓಷನ್ ಕನ್ಸರ್ವೆನ್ಸಿ ಅನ್ನುವ ಒಂದು ಜಾಗತಿಕ ಸಂಸ್ಥೆ ಜಗತ್ತಿನ 100 ಹೆಚ್ಚು ದೇಶಗಳಲ್ಲಿ ಕೋಟ್ಯಾಂತರ ಸ್ವಯಂ ಸೇವಕರ ನೆರವಿನಿಂದಾಗಿ ಕಡಲ ತೀರವನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಪ್ಲಾಸ್ಟಿಕ್ ಮಾಲಿನ್ಯ, ಕಡಲ ಜೀವಿಗಳನ್ನು ರಕ್ಷಣೆ ಮಾಡುವುದು, ಸಮುದ್ರದ ಪ್ಲಾಸ್ಟಿಕ್ ಮೀನುಗಳ ಹೊಟ್ಟೆಯನ್ನು ಸೇರಿ ಅದೇ ಮೀನುಗಳನ್ನು ತಿನ್ನುವಂಥ ಮನುಷ್ಯರ ಆರೋಗ್ಯ ಕೂಡ ಹಾಳಾಗದ ಹಾಗೆ ನೋಡಿಕೊಳ್ಳುವಂಥ ಒಂದು ಉದ್ದೇಶ ಇದೆ. ಇನ್ನು ಕರ್ನಾಟಕದ ಕರಾವಳಿ ಕೂಡ ಸ್ವಚ್ಛತಾ ಅಭಿಯಾನವನ್ನು ಮಾಡುತ್ತೆ. ಸುಮಾರು 320 ಉದ್ದದ ಸುಂದರ ಕರಾವಳಿಯನ್ನು ಈ ದಿನದಂದು, ಅಂದರೆ ಕರಾವಳಿ ಸ್ವಚ್ಛತಾ ದಿನದಂದು ಕರಾವಳಿ ತೀರ ಪ್ರದೇಶಗಳು, ಅದು ಪಣಂಬೂರು ಇರಬಹುದು, ತಣ್ಣೀರ್ಬಾವಿ, ಮಲ್ಪೆ, ಕಾಪು, ಮುರುಡೇಶ್ವರ, ಗೋಕರ್ಣ, ಹೀಗೆ ಎಲ್ಲ ಕಡೆಗಳಲ್ಲಿ ವಿಶೇಷವಾದ ಅಭಿಯಾನವನ್ನು ನಡೆಸ್ತಾರೆ ಭಾರತೀಯ ಕೋಸ್ಟ್ ಗಾರ್ಡ್ ಈ ಸಂಸ್ಥೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು, ಅದು NSS, NCC, ಸ್ಥಳೀಯ ಮೀನುಗಾರರು, ಪರಿಸರ ಪ್ರೇಮಿಗಳು, ಬೇರೆ ಬೇರೆ ಸಂಘಟನೆಗಳು ಒಟ್ಟಾಗಿ ಸೇರಿ ಕಸ ಸಂಗ್ರಹಣೆ ಮಾಡಿ ಪರಿಸರದ, ಅದರಲ್ಲೂ ವಿಶೇಷವಾಗಿ ಕರಾವಳಿಯ ಸ್ವಚ್ಛತಾ ಕಾರ್ಯವನ್ನು ಕೂಡ ಕೈಗೊಳ್ಳಲಾಗುತ್ತೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣ

0: ಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಒಂಬತ್ತು ಗಂಟೆ 33 ನಿಮಿಷಗಳ ಸಮಯ ಟ್ರೈನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ನಿಲಯ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ, ಇಂಟರ್ನ್ಯಾಷನಲ್ ಕೋಸ್ಟಲ್ ಕ್ಲೀನ್ ಅಪ್ ಡೇ ಅಂತ ಸೆಪ್ಟೆಂಬರ್ ತಿಂಗಳ 3ನೆಯ ಶನಿವಾರ ಆಚರಿಸಲಾಗ್ತಾ ಇದೆ. ಹೌದು, ಸ್ವಚ್ಛತಾ ಹಿ ಸೇವಾ ಅಂದರೆ ಸ್ವಚ್ಛತೆಯೇ ಸೇವೆ, ಸಾಮೂಹಿಕ ಸ್ವಚ್ಛತೆ ನೈರ್ಮಲ್ಯದ ಅಭಿಯಾನದ ಒಂದು ಮತ್ತೊಂದು ರೂಪ ಅಂತ ಹೇಳಿದ್ರೆ ಕರಾವಳಿಯ ಸ್ವಚ್ಛತೆ ಅಂತ ಕೂಡ ಹೇಳಬಹುದು. ಸ್ವಚ್ಛ ಭಾರತ ಅಭಿಯಾನ ಒಂದು ಪ್ರಯತ್ನ. ಹೀಗಾಗಿ ಎಲ್ಲ ಕಡೆ ಕರಾವಳಿ ಕೇಂದ್ರಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ. ಕರಾವಳಿ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಕೂಡ ಈ ಒಂದು ಕಾರ್ಯವನ್ನು ನಡೆಸುತ್ತೆ. ಅಂದರೆ ನಾವು ಹೇಗೆ ಸಾಮಾನ್ಯ ಜನರಾದಂಥ ಸಾಮಾನ್ಯ ನಾಗರಿಕರಾದ ನಾವು ಈ ಒಂದು ಕರಾವಳಿ ಸ್ವಚ್ಛತಾ ಕಾರ್ಯದಲ್ಲಿ ಹೇಗೆ ಭಾಗವಹಿಸಬಹುದು ಅಂದರೆ, ಸಮುದ್ರ ತೀರಕ್ಕೆ ನಾವು ಹೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಾಟಲ್, ಕವರ್, ತಿಂಡಿಯ ಪೊಟ್ಟಣಗಳನ್ನು ಎಸೆಯಬಾರದು, ಅಲ್ಲೇ ಬಿಡಬಾರ್ದು, ಸರಿಯಾದ ಜಾಗಕ್ಕೆ ವಿಲೇವಾರಿ ಮಾಡಬೇಕು. ಬಳಸಿದಂಥ ಕಸವನ್ನು ಅಲ್ಲಿ ನಿಗದಿಪಡಿಸಿರುವಂಥ ಪ್ರದೇಶಕ್ಕೆ ಹಾಕಬೇಕು. ಹಾಗೆ ನಮ್ಮ ಊರು, ನಮ್ಮ ಮನೆಯ ಸುತ್ತಮುತ್ತಲ ಸಮುದ್ರ ತೀರದಲ್ಲಿರುವಂಥ ಜನರು ಅಲ್ಲಿ ನಡೆಯುವಂಥ ಸ್ವಚ್ಛತಾ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಹೋಗಬಹುದು. ಹೀಗಾಗಿ ಸಾಧ್ಯವಾದಷ್ಟು ನಾವೆಲ್ಲರೂ ಕೂಡ ಈಗಾಗಲೇ ಹೇಳಿದ ಹಾಗೆ, ಅದು ಯಾವುದೇ ಇರಲಿ, ಕರಾವಳಿ ಇರಬಹುದು, ನೀರು, ನೆಲ, ಆಕಾಶ, ಹೀಗೆ ಎಲ್ಲವನ್ನು ಕೂಡ ನಾವು ಕಾಪಾಡಿಕೊಳ್ಳದೆ ಹೋದರೆ ಖಂಡಿತವಾಗಲೂ ನಾವು ಅನಾಹುತವನ್ನು ಎದುರಿಸಬೇಕಾಗುತ್ತೆ ಅನ್ನುವ ಸಂದೇಶವನ್ನು ಸಾರುವ ದೃಷ್ಟಿಯಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 3ನೇ ತಾರೀಕು ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ ಅಂತ ಆಚರಿಸಲಾಗುತ್ತೆ. ಇದಿಷ್ಟು ಇಂದಿನ ವಿಶೇಷ ಕಾರ್ಯಕ್ರಮದ ಮಾಹಿತಿ.

ಚಂದ್ರಮುಖಿ ಪ್ರಾಣಸಖಿ ಚಿತ್ರದಾಗಿದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಕೇಳಿದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕರಾವಳಿ ಸ್ವಚ್ಛತಾ ದಿನದ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ಸಮಯ 9:40 ಸೆಕೆಂಡುಗಳಾಗಿದೆ. ಈ ದಿನ ಅಂದರೆ 19 ಸೆಪ್ಟೆಂಬರ್ ಖಗೋಳದಲ್ಲಿ ಒಂದು ವಿಸ್ಮಯ ಕೂಡ ಜರುಗುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯ ಮನುಷ್ಯರಾದ ನಮಗೆಲ್ಲ ಆಕಾಶ ಎಷ್ಟಿದೆ, ಹೇಗಿದೆ, ಏನೇನಿದೆ ಅನ್ನೋದು ಗೊತ್ತಿಲ್ಲ. ಅದೆಲ್ಲ ಖಗೋಳ ವಿಜ್ಞಾನಿಗಳು ಅಧ್ಯಯನ ಮಾಡಿ ಹೇಳ್ತಾನೆ ಇರ್ತಾರೆ. ಎಷ್ಟೋ ಸಲ ನಾವು ಹೇಳ್ತೇವೆ, ಕವಿಗಳು ಹೇಳ್ತಾರೆ ಆಕಾಶದಷ್ಟು ವಿಸ್ತಾರ ಅಂತ, ಅಥವಾ ಕೆಲವರು ಹೋಲಿಕೆಗೆ ಸಿಗದೇ ಇರುವಂಥದ್ದು ಆಗಸ ಅಂತ ಕೂಡ ಹೇಳ್ತಾರೆ. ಆದರೆ ಖಗೋಳ ವಿಸ್ಮಯ ಅಂದಾಗ ಬ್ರಹ್ಮಾಂಡದಲ್ಲಿ ನೈಸರ್ಗಿಕವಾಗಿ ಸಂಭವಿಸುವಂತಹ ಗ್ರಹಗಳು, ನಕ್ಷತ್ರಗಳು, ಸೂರ್ಯ, ಚಂದ್ರರ ಅಪರೂಪದ ಚಲನೆ, ಬದಲಾವಣೆ ಇವೆಲ್ಲವನ್ನು ಕೂಡ ಆಕಾಶ ಪ್ರೇಮಿಗಳು ವಿಜ್ಞಾನಿಗಳನ್ನು ಆಕರ್ಷಣೆ ಮಾಡ್ತಾನೆ ಇರುತ್ತೆ. ನಮ್ಮ ಸೌರಮಂಡಲದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ ಈ ದಿನ ಅಂದರೆ ಈ ವರ್ಷದಲ್ಲೇ ಅತ್ಯಂತ ಹೆಚ್ಚು ಹೊಳಪಿನಿಂದ ಕಂಗೊಳಿಸ್ತಾನಂತೆ. 18 ಸೆಪ್ಟೆಂಬರ್ ಅಂದರೆ ನಿನ್ನೆಯಿಂದ ಈ ರೀತಿಯ ಒಂದು ಬದಲಾವಣೆಯನ್ನು ಗಮನಿಸಬಹುದು ಅಂತ ಹೇಳಿ, 14 ಆಗಸ್ಟ್‌ರಿಂದ 19 ಅಕ್ಟೋಬರ್‌ವರೆಗೆ ಆಕಾಶದಲ್ಲಿ ಈ ಒಂದು ಶುಕ್ರ ಗ್ರಹ ಅತ್ಯಂತ ಹತ್ತಿರದಲ್ಲಿ ಇರುವ ಹಾಗೆ ನಮಗೆ ಕಾಣುತ್ತೆ ಅಂತ ಹೇಳ್ತಾರೆ. ದೇಶದ ಕೆಲವು ಭಾಗಗಳಲ್ಲಿ ಈ ರೀತಿಯ ನೋಟವನ್ನು ಗಮನಿಸಬಹುದು ಅಂತ ಹೇಳ್ತಾರೆ.

ಗಾಳಿಪುಟ ಚಿತ್ರದ ಈ ಹಾಡು ಜಯಂತ್ ಕಾಯ್ಕಿಣಿಯವರು ಬರೆದದ್ದು. ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಕುನಾಲ್ ಗಾಂಜಾವಾಲ, ಟಿಪ್ಪು ಮತ್ತು ಸಂಗಡಿಗರು ಧ್ವನಿಯಾಗಿದ್ದರು. 9:46 ಸಮಯ ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇಂದಿನ ವಿಶೇಷ ಕಾರ್ಯಕ್ರಮ ಇದು.

ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭಾರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

ಸಾಹಿತ್ಯ ಸಂಗೀತ ಮನಸ್ಸಿಗೆ ಆನಂದವನ್ನ ನೀಡುವಂತಹ ಕಲೆಗಳು ಡಾನ್ಸ್ ನೃತ್ಯ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಿದೆ ಅಂತಾರೆ. ಹೃದಯದ ಆರೋಗ್ಯ ಉತ್ತಮವಾಗುತ್ತೆ, ಮಾಂಸ ಖಂಡಗಳು ಬಲಗೊಳ್ಳುತ್ತವೆ, ದೇಹದ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಇನ್ನು ನೃತ್ಯ ಮಾಡೋದ್ರಿಂದ ಒತ್ತಡ ಆತಂಕ ನಿವಾರಣೆ ಆಗುತ್ತೆ, ಮನಸ್ಸಿಗೆ ಒಂದು ಸಂತೋಷ ಸಿಗುತ್ತೆ. ಹಾಗೆ ನೃತ್ಯದ ಬೇರೆ ಬೇರೆ ಚಲನೆಗಳಿಂದ ಸಂಗೀತದ ತಾಳವನ್ನು ನೆನಪಿನಲ್ಲಿಟ್ಕೊಳ್ಳೋದ್ರಿಂದ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತಾರೆ. ಈ ದಿನ ಅಂದರೆ ಸೆಪ್ಟೆಂಬರ್ 19 ರಾಷ್ಟ್ರೀಯ ನೃತ್ಯ ದಿನ ಅಂತ ಅಮೆರಿಕದಲ್ಲಿ ಆಚರಣೆ ಮಾಡ್ತಾರೆ. ಆದರೆ ನಾವು ನೆನಪಿಟ್ಕೊಳ್ಬೇಕಾಗಿರೋದು ಏಪ್ರಿಲ್ 29 ಅಂತಾರಾಷ್ಟ್ರೀಯ ನೃತ್ಯ ದಿನ ಅಂತ ಆಚರಿಸಲ್ಪಡುತ್ತೆ. ಸೆಪ್ಟೆಂಬರ್ 19 ಅಮೆರಿಕಾದಲ್ಲಿ ನೃತ್ಯ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ.

0: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
1: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
0: ದೇಹದಾನ ಜೀವದಾನಕ್ಕೆ ಸಮಾನ.
2: ವಿವಿಧ ಭಾರತಿಯಲ್ಲಿ ಕಾರ್ಯಕ್ರಮನ ಕೇಳ್ತಾ ಕೇಳ್ತಾ ಕಳಿಸಿರುವಂತಹ ಸಂದೇಶಗಳು ಹೇಳ್ತಾ ಇದೆ. ಕಾರ್ಯಕ್ರಮ ತುಂಬ ಜೋಶ್ ಆಗಿದೆ, ಕೆಲಸ ಮಾಡೋದಕ್ಕೆ ಮನಸ್ಸು ಬರ್ತಾ ಇದೆ, ಚೆನ್ನಾಗಿದೆ ಪ್ರೋಗ್ರಾಮ್ ಅಂತ ಹೇಳಿ ನಾಗರತ್ನ ಅವರು ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಶಾಂತಾಚಾರ ಬಡಿಗೀರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕಡಲ ತೀರದ ಬಗ್ಗೆ, ಪರಿಸರ ಸಂರಕ್ಷಣೆ, ಸ್ವಚ್ಛತೆಯ ಮಾಹಿತಿ, ಸುಮಧುರವಾದ ಹಾಡುಗಳು, ಚೆನ್ನಾಗಿತ್ತು ಅಂತ ಹೇಳಿದರೆ ನಿರ್ಮಲ ಅವರು ಗುರುಗುಂಟೆ ಪಾಳ್ಯದಿಂದ ಮಾಹಿತಿ, ಹಾಗೆ ಹಾಡು ಸೊಗಸಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಹೇಳ್ತಾ ಇದ್ರೆ ಹೆಸರೇನು ಕಳಿಸಿಲ್ಲ ಅವರು, 1840 ನಿಮ್ಮ ಮೆಸೇಜ್ ಕೂಡ ಬಂದಿದೆ. ಮತ್ತೊಬ್ಬರು ಶಿವಯ್ಯ ಜೆ ಪಿ ನಗರದಿಂದ ಮೈಸೂರಿನಿಂದ ಮೆಸೇಜ್ ಮಾಡಿದ್ದಾರೆ. ನಾವು ಹೊಲದಲ್ಲಿ ತೆಂಗಿನ ಮರದಲ್ಲಿ ತೆಂಗಿನ ಕಾಯಿಗಳನ್ನು ತೆಗೀತಾ ವಿವಿಧ ಭಾರತಿ ಕೇಳ್ತಾ ಇದ್ದೇವೆ, ಸೂಪರ್ ಪ್ರೋಗ್ರಾಮ್ ಅಂತ ಚಂದ್ರಿಕಾ ನೇರಲಗುಂಡಿ ಅವರು ಹೇಳಿದರೆ. ರಾಯಚೂರಿನಿಂದ ಶ್ರೀನಿವಾಸ್, ಗುಡ್ ಮಾರ್ನಿಂಗ್ AIR ಬ್ಯಾಂಗ್ಳೂರ್ ಅಂತ ಹೇಳಿದಿರಿ, ನಿಮಗೂ ಗುಡ್ ಮಾರ್ನಿಂಗ್. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡು ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ. ಕೌಸಲ್ಯ ಬನಶಂಕರಿ, ಬೆಳಗ್ಗೆಯಿಂದ ನಾವು ನಿಮ್ಮ ಜೊತೆಗಿದ್ದೇವೆ, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ನಮಗೆ ನಾದೋಪಾಸನಿ ಕನ್ನಡ ರತ್ನ ಭಂಡಾರದಲ್ಲಿ ವಿವಿ ಕಾರಂತರ ಮಾತುಗಳು ತುಂಬಾ ಇಷ್ಟ ಆಯಿತು ಅಂತ. ದೇವ್ ಮಲ್ನಾಡ್ ಸಕಲೇಶ್ಪುರ ನಾಗರಹೊಳೆಯಿಂದ ಹೇಳ್ತಾ ಇದ್ರೆ, ವಿವಿಧ ಭಾರತಿ ಟ್ಯೂನ್ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು, ಆದರೂ ನೀವು ಎಲ್ಲರ ಮೆಸೇಜ್ ಓದ್ತಾ ಇರಬೇಕಾದ್ರೆ ಇಡೀ ಕಾರ್ಯಕ್ರಮವನ್ನು ಕೇಳಿದ ಅನುಭವ ಆಯಿತು ಅಂತ ಹೇಳ್ತಾರೆ. ಹುನಗುಂದ ತಾಲೂಕು ಬಸವರಾಜ ಧುತ್ತರ್ಗಿ ಅವರು, ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು, ಧನ್ಯವಾದ ಅಂತಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಎಲ್ಲ ಕಾರ್ಯಕ್ರಮ ನಂಗೆ ಇಷ್ಟ ಆಯಿತು ಅಂತ ಹೇಳಿದರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ರಾಧಾ ಅಷ್ಟಮಿಯ ಶುಭಾಶಯಗಳನ್ನು ಹೇಳಿದ್ದಾರೆ. ಮತ್ತಷ್ಟು ಜನ ರಾಜಾಜಿನಗರದಿಂದ ರಾಜು, ರತ್ನ, ಪೂಜಾ, ವರ್ಣಿಕಾ, ಆಮೇಲೆ ಬೆಳಗಿನಿಂದನೂ ಕೂಡ ಕಾರ್ಯಕ್ರಮವನ್ನು ನಾವು ಕೇಳ್ತಾ ಇದ್ದೇವೆ, ಎಲ್ಲವೂ ಚಂದ ಅಂತ. ಸುಜಾತ, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್ ಇವರೆಲ್ಲರ ಮೆಸೇಜ್ ಹೇಳ್ತಾ ಇದೆ.

ಮುಂಗಾರು ಮಳೆ ಚಿತ್ರಕ್ಕಾಗಿ ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆ, ಮನೋಮೂರ್ತಿಯವರ ಸಂಗೀತ, ಉದಿತ್ ನಾರಾಯಣ್, ಸುನಿಧಿ ಚೌಹಾಣ್, ಸ್ಟೀಫನ್ ಸಂಗಡಿಗರು ಧ್ವನಿಯಾಗಿದ್ದರು. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. 102.9 FM ವಿವಿಧ ಭಾರತೀಯ ನಿಮ್ಮ ನಿತ್ಯದ ಸಂಗಾತಿ. ಸಮಯ 10 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಪರಿಸರ ಮತ್ತು ಹವಾಮಾನ ಗತಿಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ ನೀಡಲಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಹಾಗೂ ಮೈಸೂರನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದ ವಿಶೇಷ ಕ್ಲಸ್ಟರ್ಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಇಂದು ಬಳ್ಳಾರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಜನತಾ ನ್ಯಾಯಾಲಯ ಆಯೋಜಿಸಲಾಗಿದೆ. ಕಕ್ಷಿದಾರರು ಪರಸ್ಪರ ರಾಜಿ ಸಂಧಾನದ ಮೂಲಕ ಉಚಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು 3ನೇ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಧ್ಯಾಹ್ನ 2ರಿಂದ ಸಂಜೆ 5:30 ಪ್ರಕರಣಗಳ ವಿಚಾರಣೆ ನಡೆಸಲಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಕರಡು ಮತದಾರರ ಪಟ್ಟಿ ಆಧರಿಸಿ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು 23ನೇ ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿದೆ. ಇಂದು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮತಗಟ್ಟೆಗಳಲ್ಲಿ ಮತದಾರರ ವಿಶೇಷ ನೋಂದಣಿ ಅಭಿಯಾನ ನಡೆಯಲಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಕೆನಡಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸಚಿವ ಮ್ಯಾನಿಂದರ್ ಸಿಧು ಅವರೊಂದಿಗೆ ನವದೆಹಲಿಯಲ್ಲಿ ಸಭೆ ನಡೆಸಿದರು. ವಿಶ್ವಸಂಸ್ಥೆಯು ಅಮೆರಿಕದ ಕೃಷಿ ಅಧಿಕಾರಿ ಲ್ಯೂಕ್ ಲಿಂಡ್ಬರ್ಗ್ ಅವರನ್ನು ವಿಶ್ವ ಆಹಾರ ಕಾರ್ಯಕ್ರಮದ ನೂತನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ಇಂದು ನಡೆಯಲಿರುವ 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ 2 ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್ ಮತ್ತು ಶಾರ್ಟ್ಪುಟ್ ಪಟು ತಜಿಂದರ್ ಪಾಲ್ ಸಿಂಗ್ ತೋರ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಗುಡ್ ಮಾರ್ನಿಂಗ್, ಸೂಪರ್ ಸ್ಯಾಟರ್ಡೇ. ಇದು ವಿವಿಧ ಭಾರತಿ 102.9 FM. ಸಮಯ ಆಗಿದೆ 10:05:40. ಚಂದದ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಬನ್ನಿ, ಸೊಗಸಾದ ಹಳೆಯ ಹಾಡುಗಳ ಕಾರ್ಯಕ್ರಮ ಇದು. ಓಲ್ಡ್ ಈಸ್ ಗೋಲ್ಡ್, ಅಪರೂಪದ ಚಂದದ ಹಾಡುಗಳ ಈ ಮಾಲೆ ನಿಮಗಾಗಿ. ಬನ್ನಿ, ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಮೊದಲಿಗೆ ಕೇಳಿ ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದ ಗೀತೆ. ಸೌಮಿತ್ರಿ, ಅಂಜಲಿ ಎಲ್ಲಾರ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಶಿವದೇಶಂಕರ್ ಅವರ ರಚನೆ, ಸಲೀಲ್ ಚೌಧರಿ ಅವರ ಸಂಗೀತ ಸಂಯೋಜನೆ.

0: ಇಂದು ಕಷ್ಟವನ್ನೇನು ಪಟ್ಟೆ, ನೀನು ತುತ್ತೂರಿ ಓದಿದೆ ಅಷ್ಟೇ. ಇಂದು ಕಷ್ಟವನ್ನೇನು ಪಟ್ಟೆ, ಮೂರು ಕಾಸನು ನಾನು ನೀಡೆನು.
1: ಹಾಗ ನೋಡ್ತೀನಿ

ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರ ಓಲ್ಡ್ ಇಸ್ ಗೋಲ್ಡ್ ಸಾಗ್ತಾ ಇದೆ. 10:18:40 ಈ ಸಮಯದಲ್ಲಿ ಎರಡು ಹಾಡುಗಳನ್ನು ಕೇಳಿದ್ರಲ್ಲ, ಮುಯ್ಯಿಗೆ ಮುಯ್ಯಿ ಚಿತ್ರದ ಗೀತೆ ಈ ಸುಂದರ ಚಂದಿರನಿಂದ. ಇದು ಕೆ ಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ವಿಜಯ ನಾರಸಿಂಹ ಅವರು ಬರೆದಿದ್ದರು. ಸತ್ಯಂ ಅವರ ಸಂಗೀತವಿದ್ದ ಗೀತೆ ಇದಾಗಿತ್ತು. ಅದಾದ ನಂತರ ಬಂದಿದ್ದು ಸಿರಿತನಕ್ಕೆ ಸವಾಲ್ ಚಿತ್ರದ ಹಾಡು, ವಾಣಿಜ್ಯರಾಮ್ ಅವರ ಧ್ವನಿಯಲ್ಲಿತ್ತು. ಕುಣಿಗಲ್ ನಾಗಭೂಷಣ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.

0: ಕಾಲದಲ್ಲಿ.
1: ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
2: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವೂ ಮೇಲಲ್ಲ ಕೀಳಲ್ಲ.
1: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಎರಡು ಹಾಡುಗಳು ಪ್ರೇಮಕ್ಕೂ ಪರ್ಮಿಟೆ ಚಿತ್ರದಿಂದ ಒಂದು ಗೀತೆ, ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿ, ಆರ್ ಎನ್ ಜಿ ಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ. ಮಧುರ ಸಂಗಮ ಚಿತ್ರದಿಂದ ಒಂದು ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಅವರ ಧ್ವನಿ ಇದೆ, ವಿಜಯ ನರಸಿಂಹ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಮಸ್ಕಾರ, ನಾನು ನಿಮ್ಮ ಸುನಿಲ್ ಪುರಾಣಿಕ್. ನನಗೆ ವಿವಿಧ ಭಾರತಿ ಅಂದ್ರೆ ತುಂಬಾ ಇಷ್ಟ. ತುಂಬಾ ಒಳ್ಳೆ ಮಾಹಿತಿ, ಮನರಂಜನೆ ಇರುತ್ತೆ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ. ನೀವು ಕೇಳಿ.

ಅದ್ಭುತವಾದ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಮೊದಲಿಗೆ ಮೈತ್ರಿ ಚಿತ್ರದ ಗೀತೆ ಕೇಳಿ ಬಂತು. ಸಂಸಾರ ಒಂದು ಸಂಬಂಧ ಅನ್ನುವ ಈ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ರು, ಸತ್ಯಂ ಅವರ ಸಂಗೀತ ಇತ್ತು. ತಂದೆ ಮಕ್ಕಳು ಚಿತ್ರದ ಗೀತೆ. ರಾಧಿಕೆ ನಿನ್ನ ಸರಸವಿದೇನೆ, ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. 10:41 ಸಮಯ ಆಗಿದೆ. ಅಂದವಾದ ಹೂವಿನ ತೋಟದಲ್ಲಿ ಆಕರ್ಷಿಸುವ ಚೆಲುವಾದ ಗುಲಾಬಿಗಳ ಹಾಗೆ ಸುಮಧುರವಾದ ಹಾಡುಗಳನ್ನು ವಿವಿಧ ಭಾರತಿಯಿಂದ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕೆಲಸ ಮಾಡುವಾಗ ಇಂತಹ ಹಾಡುಗಳು ಬೇಕೇ ಬೇಕು, ಮಧುರವಾದ ಹಾಡುಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ಚಂದದ ಹಾಡುಗಳು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಲವ್ಲಿ ಹಾಡುಗಳು ಅಂತ ಕೂಡ ಹೇಳಿದ್ದಾರೆ. ಹಳೆಯ ಹಾಡುಗಳು ಅದ್ಭುತವಾಗಿದೆ, ಮಧುರವಾಗಿದೆ ಅಂತ ಕೂಡ ಹೇಳಿದ್ರೆ, ಹುಣಸೆ ಮರದ ಕೆಳಗೆ ಕೂತು ತೆಂಗಿನಕಾಯಿನ ಬೀಳಿಸ್ತಾ, ಹಾಗೆ ಮನೆಯಲ್ಲಿ ಕೆಲಸ ಮಾಡ್ತಾ, ಗಾಡಿ ನಡೆಸ್ತಾ, ಅಂಗಡಿನಲ್ಲಿ, ಫ್ಯಾಕ್ಟ್ರಿಲಿ, ಹೀಗೆ ಬೇರೆ ಬೇರೆ ಕೆಲಸ ಕಾರ್ಯಗಳ ನಡುವೆ ಕೂಡ ವಿವಿಧ ಭಾರತಿಗೆ ನೀವು ಕಿವಿಯಾಗಿದ್ದೀರಾ. ನಿಮ್ಮ ಕೆಲಸವನ್ನು ಸುಗಮಗೊಳಿಸುವುದೇ ನಮ್ಮ ಕೆಲಸ. ಮಾಹಿತಿ, ಶಿಕ್ಷಣ, ಮನರಂಜನೆಯ ಜೊತೆಗೆ ಸದಾ ನಿಮ್ಮ ಒಡನಾಡಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ರಾಧೆ ರಾಧೆ, ರಾಧಾ ಅಷ್ಟಮಿ ಸಂದರ್ಭದಲ್ಲಿ ರಾಧಿಕೆ ನಿನ್ನ ಸರಸವಿದೇನೆ ಈ ಹಾಡು ಬಹಳಾನೆ ಇಷ್ಟ ಆಯಿತು ಅನ್ನುವಂಥ ಸಂದೇಶವನ್ನು ನೀವೆಲ್ಲ ಕಳಿಸ್ಕೊಟ್ಟಿದ್ದೀರಿ. ಒಟ್ಟಾರೆ ಇಡೀ ಕಾರ್ಯಕ್ರಮ ಖುಷಿ ಕೊಡ್ತಾ ಇದೆ ಅಂತ ಹೇಳಿದ್ದೀರಿ. ನಿಮ್ಮೆಲ್ಲರ ಈ ಪ್ರೀತಿಗೆ, ಅಭಿಮಾನಕ್ಕೆ ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸಿದ ಎಲ್ಲರಿಗೆ, ಸಂದೇಶ ಕಳಿಸ್ತಾ ಇದ್ರೂ ಯಾವಾಗಲೂ ವಿವಿಧ ಭಾರತಿ ಜೊತೆಯಾಗಿರುವಂಥ ಎಲ್ಲ ಒಳ್ಳೆಯ ಮನಸ್ಸುಗಳಿಗೆ ವಿವಿಧ ಭಾರತಿ ವತಿಯಿಂದ ಪ್ರೀತಿಯ ಧನ್ಯವಾದಗಳು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿತಾ ಇದೆ. ಕೇಳೋಣ ಮುಂದಿನ ಸೊಗಸಾದ ಈ ಗೀತೆ. ಸುರೇಶ್ ಹೆಬ್ಳೀಕರ್ ಅವರು ಆಗಂತುಕ ಚಿತ್ರಕ್ಕಾಗಿ ಹಾಡಿರುವ ಎಂ ಎನ್ ವ್ಯಾಸರಾವ್ ಅವರ ರಚನೆ, ರಾಜೀವ್ ತಾರಾನಾಥ್ ಅವರ ಸಂಗೀತ ಸಂಯೋಜನೆ.

ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದ್ದೆ. ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ, ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಈ ದಿನ 80ಕ್ಕಿಂತ ಮೊದಲು ಬಂದಂತಹ ಸಿನಿಮಾಗಳ ಹಾಡುಗಳನ್ನು ನಾವು ಕೇಳ್ತಾ ಇದ್ದೇವೆ. ಇವತ್ತು ಅಂದರೆ ಪ್ರೀತಿ ಪ್ರೇಮ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ರಾರಾಜಿಸ್ತಾ ಇರುತ್ತೆ, ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ವಾಟ್ಸ್ಆ್ಯಪ್ನಲ್ಲಿ ಸ್ಟೇಟಸ್ ಅಂತ. ಆದರೆ ಆವಾಗೆಲ್ಲ 80 70ರ ಆ ಸಂದರ್ಭ ಒಂಥರ ಹೀಗೆ ಇರಲಿಲ್ಲ ನೋಡಿ, ಕಣ್ಣಲ್ಲೇ ಪ್ರೀತಿ ಶುರುವಾಗ್ತಾ ಇತ್ತು. ಯಾವುದೋ ಒಂದು ಕಾಲೇಜ್ ಪುಸ್ತಕದ ನಡುವೆ ಪ್ರೀತಿ ಪ್ರೇಮದ ಪತ್ರಗಳು, ಬಸ್ ಸ್ಟಾಪ್ನಲ್ಲಿ ಬಸ್ನಲ್ಲಿ ಅವಳು ಕೊಡುವಂಥ ಒಂದು ಸಣ್ಣ ನಗು ಇವನ ಹೃದಯದಲ್ಲಿ ಕಿಚ್ಚೆಬ್ಬಿಸ್ತಾ ಇತ್ತು. ಈಗ ಹೇಳ್ತಾ ಇದ್ರಲ್ಲ, ತುಟಿಯಲ್ಲಿ ತುಳುಕುವ ಮೌನ ಎದೆಯಲ್ಲಿ ಕವನ ಅನ್ನುವ ಹಾಗೆ ಒಂದು ಪರಿಶುದ್ಧ ಪ್ರೀತಿ, ಇಂತಹ ಅನೇಕ ಅನುಭವಗಳನ್ನು ನಮ್ಮ ನೆನಪಿನಲ್ಲಿ ಹಸಿರಾಗಿ ಇಟ್ಟಿರುವಂಥದ್ದು ಇಂತಹ ಸುಮಧುರವಾದ ಹಳೆಯ ಹಾಡುಗಳು ಅಂತಲೇ ಹೇಳ್ಬೋದು. ಹಾಗಾಗಿಯೇ ಹಳೆಯ ಹಾಡುಗಳು ಅಂದರೆ ನಮ್ಮೆಲ್ರಿಗೂ ತುಂಬ ತುಂಬ ಇಷ್ಟ ಆಗುತ್ತೆ. ಹಳೆಯ ಮಾತುಗಳು, ಹಳೆಯ ಹಾಡುಗಳು, ಹಳೆಯ ನೆನಪುಗಳು ಯಾವಾಗಲೂ ಕೂಡ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಮಾತುಗಳೇ ಇಲ್ಲದೆ ಕಣ್ಣಲ್ಲೇ ಕಾವ್ಯ ಬರಿತಾ ಇದ್ದಂಥ ಕಾವ್ಯ ಕಾಲ ಅದು. ಪುಸ್ತಕದ ಪುಟಗಳ ನಡುವೆ ಬಚ್ಚಿಟ್ಟ ಪ್ರೇಮ ಪತ್ರಗಳು, ಹಳೆಯ ನೆನಪುಗಳ ಸವಿಯನ್ನು ಸವಿಯುವ ಇಂತಹ ಚಂದದ ಹಾಡುಗಳು. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಮುಂದೆ ಕೇಳೋಣ. ಬಾಳನೌಕೆ ಚಿತ್ರದ ಗೀತೆ, ವಿಷ್ಣು ಹಾಗೂ ಸಿ ಕೆ ರಾಮ ಅವರ ಧ್ವನಿ, ದೊಡ್ಡರಂಗೇಗೌಡರ ಸಾಹಿತ್ಯ, ಕೆ ಪಿ ಸುಖದೇವ್ ಸಂಗೀತ ಸಂಯೋಜನೆ.

ಮನದ ಕೋಟೆಗೆ ಮುತ್ತಿಗೆ ಹಾಕಿ ನನ್ನ ಗೆದ್ದೋನೆ ಅಗ್ನಿಕನ್ಯೆ ಚಿತ್ರದ ಹಾಡಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಮತ್ತು ಸಂಗಡಿಗರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರು ಬರೆದ ಗೀತೆಗೆ ಶಂಕರ್ ಗಣೇಶ್ ಸಂಗೀತವನ್ನು ನೀಡಿದ್ರು. ಹಳೆಯ ಹಾಡುಗಳ ಈ ಪ್ರಸಾರದಲ್ಲಿ ಹಳೆಯ ಕಾಲದ ಪ್ರೇಮ ಕಥೆಗಳು ಕೂಡ ಆಗಾಗ ಅಲ್ಲಲ್ಲಿ ಬಂದು ಇಣುಕಿ ಹೋಗುತ್ತೆ. ಈಗಿನ ಹಾಗೆ ಅಷ್ಟು ಸೋಷಿಯಲ್ ಮೀಡಿಯಾಗಳು ಇಲ್ಲದ ಕಾಲದಲ್ಲಿ ತಕ್ಷಣಕ್ಕೆ ಯಾವುದೇ ರಿಪ್ಲೈ ಇರ್ತಾ ಇರಲಿಲ್ಲ. ಕಾಯುವಿಕೆಯೇ ಒಂದು ತಪಸ್ಸಾಗಿತ್ತು. ಕಾಯೋದ್ರಲ್ಲೇ ಸುಖ ಇತ್ತು. ಪತ್ರಗಳಲ್ಲಿ ಪ್ರೀತಿಯ ಪ್ರಪಂಚ ಇತ್ತು. ಕಣ್ಣಿನಲ್ಲಿ ಕಾವ್ಯಗಳು ಮೂಡ್ತಾ ಇತ್ತು. ಇಂತಹ ರೊಮ್ಯಾಂಟಿಕ್ ಯುಗದ ಹಾಡುಗಳನ್ನು ಕೇಳೋದಕ್ಕೆ ವಿವಿಧ ಭಾರತೀಯ ಓಲ್ಡ್ ಈಸ್ ಗೋಲ್ಡ್ ಅಲ್ಲದೆ ಮತ್ಯಾವ ಕಾರ್ಯಕ್ರಮ ಸಿದ್ಧ ಅಲ್ವಾ? ಕೇಳ್ತಾ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಬಹಳಷ್ಟು ಜನ ಪ್ರೀತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ನಾ ಬಿಡೇನು ನಿನ್ನ ಕೈ ಕನ್ನಡ, ವಿವಿಧ ಭಾರತಿ, ನಮ್ಮ ನಿಮ್ಮ ಮಧುರ ಸಂಗಮ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಇದು ಹೀಗೆ ಮುಂದುವರಿಯುತ್ತೆ. ನಾನಂತೂ ಈಗ ಒಳ್ಳೆಯ ಮನಸ್ಸಿನ ಕೇಳುಗಳಾಗಿದ್ದೇನೆ, ಯಾಕಂದರೆ ಅದಕ್ಕೆ ಕಾರಣ ನಮ್ಮ ಮೊಮ್ಮಗಳು ಅಂತ ಹೇಳಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಏನು ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿವರೆಗೂ ಮಾತು, ಮಾಹಿತಿ, ಹಾಡು ಎಲ್ಲವೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಥೇಳಿ ಮೆಸೇಜ್ ಕಳಿಸಿದ್ದೀರಿ. ವಿವಿಧ ಭಾರತಿ ಆಕಾಶವಾಣಿಯನ್ನ ಕೇಳ್ತಾ ಇರಿ. ನಾವು ಕಾರ್ಯಕ್ರಮಗಳನ್ನು ಮಾಡೋದು ನಿಮಗೋಸ್ಕರ. ನೀವು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರೆ ಅದಕ್ಕಿಂತ ಬೇರೆ ಇನ್ನೇನು ಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇ ನಮಗೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ತಾ ಕೇಳೋಣ. ಈಗ ಬಾಳನೌಕೆ ಚಿತ್ರದ ಗೀತೆ. ಈ ಹಾಡಿನ ಜೊತೆಗೆ ನಮ್ಮ ಈ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗಿನಿಂದ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಟಟಾ, ಬಾಯ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು 20ನೇ ರೋಜ್ಗಾರ್ ಮೇಳದಲ್ಲಿ ಒಟ್ಟು 51,000 ಯುವಜನರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಮಧ್ಯಾಹ್ನ 12:30 ದೇಶದ 45 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಪ್ರಧಾನಮಂತ್ರಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ KLE ಸಂಸ್ಥೆಯ 1,500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅತ್ಯಂತ ಮಹತ್ವದ ಪ್ರಕ್ರಿಯೆಯಾಗಿದ್ದು ಪಾರದರ್ಶಕ ಚುನಾವಣೆಗಾಗಿ ನಿಖರ ಹಾಗೂ ಪರಿಷ್ಕೃತ ಮತದಾರರ ಪಟ್ಟಿ ಅಗತ್ಯ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ PS ವಸ್ತ್ರದ ಬಾಗಲಕೋಟೆಯಲ್ಲಿ ಹೇಳಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಹಕ್ಕು ಆಕ್ಷೇಪಣೆ ಸಲ್ಲಿಸಲು ಇದೇ 23ರವರೆಗೆ ಅವಕಾಶವಿದ್ದು, ಇದುವರೆಗೂ ವಿವಿಧ ನಮೂನೆಗಳಲ್ಲಿ 6,131 ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪೊಲೀಸ್ ಕಾನ್ಸ್ಟೇಬಲ್, KSRP, KSISF, IRB ಹುದ್ದೆಗಳ ನೇರ ನೇಮಕಾತಿಯ ಲಿಖಿತ ಪರೀಕ್ಷೆ ನಾಳೆ ಬೆಳಗ್ಗೆ 10:30 ಮಧ್ಯಾಹ್ನ 12:00 ಬಳ್ಳಾರಿ ನಗರದ 23 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಪರಿಸ್ಥಿತಿಯಿಂದಾಗಿ ರೈತರು ಸಂಕಷ್ಟದಲ್ಲಿದ್ದು ಬೆಳೆ ಸಮೀಕ್ಷೆಯನ್ನು ಸಮರ್ಪಕವಾಗಿ ದಾಖಲಿಸಿ ರೈತರಿಗೆ ಪರಿಹಾರ ಒದಗಿಸಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಮತದಾರರ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಗಟ್ಟಿ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಸಂದೇಶದೊಂದಿಗೆ ನಾಳೆ ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಇಂದು ನಡೆಯಲಿದೆ. ಭಾರತ ತಂಡವನ್ನು 2 ಒಲಿಂಪಿಕ್ ಪದಕ ವಿಜೇತ ಮನು ಭಾಕರ್ ಮತ್ತು ಶಾರ್ಟ್ಪುಟ್ ಕ್ರೀಡಾಪಟು ತೇಜೇಂದ್ರ ಪಾಲ್ ಸಿಂಗ್ ತೋರ್ ಮುನ್ನಡೆಸಲಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ಇಂದಿನಿಂದ ಮುಂದಿನ ತಿಂಗಳ 4ರವರೆಗೆ ನಡೆಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಹಾಗೂ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1:00.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:04.

ಹೊಸ ಹಾಡು. ಈ ದಿನದ ಹೊಸ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗುತ್ತಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮ್ಮ ಕೇಳುಗರೆಲ್ಲರಿಗೂ ಪ್ರೀತಿಯ ನಮಸ್ಕಾರ.

ಅನೂಪ್ ಭಂಡಾರಿ ಅವರ ಸಾಹಿತ್ಯ ಹಾಗೂ ಸಂಗೀತವಿದ್ದ ರಂಗಿ ತರಂಗ ಈ ಚಿತ್ರದ ಗೀತೆಯನ್ನ ಕೇಳಿದರೆ. ಗೀತೆಯನ್ನು ಹಾಡಿದವರು ಸತೀಶ್ ಪಟ್ಲ ಹಾಗೂ ದೀಪಿಕಾ ಟಿ.

ಪುಕ್ಸೊತ್ತೆ ಲೈಫು ಪುರುಸೊತ್ತೆ ಇಲ್ಲ ಈ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ರಿ. ವಾಸು ದೀಕ್ಷಿತ್ ಹಾಗೂ ಶಿಲ್ಪಾ ಮುಡ್ಬಿ ಈ ಗೀತೆಯನ್ನು ಹಾಡಿದವರು. ಕೆ ಕಲ್ಯಾಣ್ ಅವರ ಗೀತರಚನೆ, ವಾಸು ದೀಕ್ಷಿತ್ ಅವರ ಸಂಗೀತವಿತ್ತು.

ಗಾಯಕಿ ಉಷಾ ಉತ್ತಪ್ ಹಾಗೂ ಸಂಗಡಿಗರು ಹಾಡಿದ ಬ್ಯಾಡ್ ಮ್ಯಾನರ್ಸ್ ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಕೇಳಿದ್ರಿ. ಧನಂಜಯ ರಂಜನ್ ಅವರ ಗೀತರಚನೆ, ಚರಣ್ ರಾಜ್ ಅವರ ಸಂಗೀತವಿತ್ತು.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 10:02 ಪ್ರಸಾರವಾದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಿದ್ರಲ್ಲ, ಈಗ ಹೊಸ ಹಾಡು ಕಾರ್ಯಕ್ರಮದಲ್ಲಿ ಹೊಸ ಚಿತ್ರಗಳ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದ ಮುಂದಿನ ಗೀತೆ ಯು ಐ, ಈ ಚಿತ್ರದಿಂದ.

ಕೇಳುಗರೆ, ಹೇಗಿತ್ತು ಸಾಹಿತ್ಯ? ನರೇಶ್ ಕುಮಾರ್ ಹೆಚ್ ಎನ್ ಬರೆದ ಯು ಐ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಐಶ್ವರ್ಯ ರಂಗರಾಜನ್, ಹರ್ಷಿಕಾ ದೇವನಾಥ್ ಹಾಗೂ ಅನೂಪ್ ಅವರು ಈ ಗೀತೆಯನ್ನು ಹಾಡಿದವರು. ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತವಿತ್ತು.

0: ಬಂದಿರುವ ನರಸರಾಜ ಒಡೆಯರಿಗೆ ಸಾಕ್ಷಾತ್ ಚಾಮುಂಡೇಶ್ವರಿಯ ಒಲಿದು ಪ್ರತ್ಯಕ್ಷಳಾಗಿ ವೈರ್ಯರುಂಡ ಚಂಡಾಡಲು ಮಹಾನರಸಿಂಹ ಎಂಬ ಕತ್ತಿಯನ್ನ ದಯಪಾಲಿಸಿದ್ಲಂತೆ. ಅದು ರಣಧೀರ ಕಂಠೀರವರನ್ನು ಬಿಟ್ಟು ಉಳಿದವರಿಗೆ ಅಗೋಚರವಂತೆ.
1: ಓ

ಡಾಕ್ಟರ್ ಸಿ ವೀರಣ್ಣ ಅವರ ಗೀತ ರಚನೆ, ವಾಸುಕಿ ವೈಭವ್ ಹಾಗೂ ಅರುಣ್ ಸಾಗರ್ ಅವರು ಹಾಡಿದ ಗೀತೆ, ನವನೀತ್ ಶ್ಯಾಮ್ ಅವರ ಸಂಗೀತ. ಇದು ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಗೀತೆ ಆಗಿತ್ತು. ಈಗ ಕಾರ್ಯಕ್ರಮದ ಕೊನೆಯ ಗೀತೆ

ಗಾಯಕ ಮನೋ ಅವರು ಹಾಡಿದ ಬೈ ಟು ಲವ್ ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಗೀತೆಯೊಂದಿಗೆ ಈ ದಿನದ ಹೊಸ ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಹೌದು ಹೌದು ಹೌದು, ಇಂದಿನ ಕಲಾಭಾರತಿಯ ತಾರೆ ಗಾಯಕ ಅರ್ಮಾನ್ ಮಲೈಕ್. 1995 ಜುಲೈ 22 ಮುಂಬೈನಲ್ಲಿ ಜನಿಸಿದ ಅರ್ಮಾನ್ ಮಲೈಕ್ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಜನಪ್ರಿಯತೆ ಪಡೆದವರು. ಕುಟುಂಬದ ಅಪಾರ ಪ್ರೋತ್ಸಾಹ ಹಾಗೂ ಅವರಲ್ಲಿನ ಪ್ರತಿಭೆ ಅರ್ಮಾನ್ ಮಲ್ಲಿಕ್ ಅವರನ್ನು ಹಂತ ಹಂತವಾಗಿ ಸಂಗೀತ ಲೋಕದಲ್ಲಿ ಚಿತ್ರಲೋಕದಲ್ಲಿ ನೆಲೆ ಊರುವಂತೆ ಮಾಡಿದೆ.

ರಿಯಾಲಿಟಿ ಶೋ ಸರಿಗಮಪ್ಪ ಮೂಲಕ ಬೆಳಕಿಗೆ ಬಂದ ಈ ಪ್ರತಿಭೆ ಈವರೆಗೂ ಕನ್ನಡ, ಹಿಂದಿ, ತಮಿಳು, ತೆಲುಗು, ಬಂಗಾಳಿ, ಮರಾಠಿ, ಗುಜರಾತಿ ಹಾಗೂ ಮಲಯಾಳಂ ಭಾಷೆಗಳಲ್ಲಿ ನೂರಾರು ಗೀತೆಗಳನ್ನು ಹಾಡಿದ್ದಾರೆ ಅರ್ಮಾನ್ ಮಲಿಕ್.

ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಮ್ಯೂಸಿಕ್ ಕಾನ್ಸರ್ಟ್ಗಳಲ್ಲಿಯೂ ಭಾಗವಹಿಸಿರುವ ಅರ್ಮಾನ್ ಮಲೆಕ್ ಸಂಗೀತ ನಿರ್ದೇಶಕರಿಗೆ ಅಚ್ಚುಮೆಚ್ಚು ಅಂತಲೇ ಹೇಳಬಹುದು.

ಹಿಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಗಾಯಕ ಅರ್ಮಾನ್ ಮಲ್ಲಿಕ್ ಅವರನ್ನು ಕುರಿತು ಮಾತನಾಡುತ್ತಿದ್ದೇವೆ. ಸ್ಯಾಂಡಲ್ವುಡ್ ಮಟ್ಟಿಗೆ ನೋಡುವುದಾದರೆ ಕನ್ನಡದ ಬಹುತೇಕ ಎಲ್ಲ ನಟರಿಗೂ ಗೀತೆಗಳನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್. ಕಾರ್ಯಕ್ರಮದಲ್ಲೀಗ ಪುನೀತ್ ರಾಜ್ಕುಮಾರ್ ಅವರಿಗಾಗಿ ಅರ್ಮಾನ್ ಮಲ್ಲಿಕ್ ಅವರು ಹಾಡಿರುವ ಯುವರತ್ನ ಚಿತ್ರದ ಗೀತೆ.

ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದವನ ಹಾಗೆ ಅರ್ಮಾನ್ ಮಲಿಕ್ ಅವರಿಗೆ ದೊರೆತಿರುವ ಪ್ರಶಸ್ತಿಗಳು ಅನೇಕ. ಪ್ರಮುಖವಾಗಿ 2014 ದೊರೆತ ಜಗಜೀತ್ ಸಿಂಗ್ ಅವಾರ್ಡ್ ಫಾರ್ ಬೆಸ್ಟ್ ಡೆಬ್ಯೂ ಆಲ್ಬಮ್ ನಾನ್ ಫಿಲ್ಮ್ ಕ್ಯಾಟಗರಿಯಲ್ಲಿ, 2015 ಹೀರೋ ಚಿತ್ರದ ಗೀತೆಗಾಗಿ ಫಿಲ್ಮ್ ಫೇರ್ ಹಾಗೂ ಸ್ಟಾರ್ ಡಸ್ಟ್ ಅವಾರ್ಡ್ ಹಿಂದಿ ಚಿತ್ರದಲ್ಲಿ, ಕನ್ನಡದಲ್ಲಿ ಮುಂಗಾರು ಮಳೆ ಭಾಗ 2 ಹಾಗೂ ಚಕ್ರವರ್ತಿ ಈ ಚಿತ್ರದ ಗೀತೆಗಾಗಿ ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್ ಪ್ರಶಸ್ತಿ ಸಹ ದೊರೆತಿದೆ ಅರ್ಮಾನ್ ಮಲ್ಲಿಕ್ಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಕರೆಗೊಂದು ಹಾಡು. ಈ ಕಾರ್ಯಕ್ರಮ ಮುಂದುವರಿಯುತ್ತಾ ಪ್ರದೇಶ ಸಮಾಚಾರದ ನಂತರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಕಲ್ಪದಡಿ ವಿದ್ಯಾರ್ಥಿಗಳು ಹಾಗೂ ಮಕ್ಕಳಲ್ಲಿ ಉದ್ಯಮಶೀಲತೆ ಪ್ರೋತ್ಸಾಹಿಸಲು 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಶಾಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಪ್ರಸಕ್ತ 2026 ಮಾರ್ಚ್ ತಿಂಗಳಾಂತ್ಯಕ್ಕೆ ದೇಶಾದ್ಯಂತ 1,01,00,000 ವಿದ್ಯಾರ್ಥಿಗಳು ಪ್ರಯೋಗ, ಪರೀಕ್ಷೆ, ಶೋಧನೆ ಮೂಲಕ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳಲ್ಲಿ ನಿರತರಾಗಿದ್ದಾರೆ. ಮೈಸೂರಿನ ಅನಿತಾ ಸದಾನಂದ ಅವರು ಮಮಾ ಮಿಲ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸ್ಟಾರ್ಟ್ಅಪ್ ಕಂಪನಿಯ ಪ್ರವರ್ತಕಿ. ಮೂಲತಃ ರೈತ ಕುಟುಂಬದವರು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿಕ್ ಸ್ಟಾರ್ಟ್ಅಪ್ ನವೋದ್ಯಮ ಇನ್ಕ್ಯುಬೇಷನ್ ಕೇಂದ್ರದ ಸಹಾಯದಿಂದ ಪೌಷ್ಟಿಕಾಂಶಯುಕ್ತ ನೇರವಾಗಿ ಅಡುಗೆಗೆ ಬಳಸಬಹುದಾದ ಉತ್ಪನ್ನಗಳನ್ನು ಆರ್ಗ್ಯಾನಿಕ್ ಮಂಡ್ಯ ಮೂಲಕ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅನಿತಾ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ಮಮಾ ಮಿಲ್ಸ್ ನ ಪ್ರಯಾಣ ಒಂದು ಪುಟ್ಟ ಮಗುವಿನಿಂದ ಶುರುವಾಯಿತು. ನಮ್ಮ ಮಗು ಅರ್ಲಿ ಪ್ರೀಟಮ್ ಆಫ್ 900 ಗ್ರಾಂ ತೂಕದಲ್ಲಿ ಹುಟ್ಟಿತ್ತು. ಅವಳಿಗೆ ಏನು ಆಹಾರ ಕೊಡಬೇಕು ಎಂದು ಪ್ರಶ್ನೆ ನಮ್ಮ ಮುಂದೆ ದೊಡ್ಡದಾಗಿ ಇತ್ತು. ನಾನು ಓದಿರೋದು ಬರೀ 10ನೇ ಕ್ಲಾಸ್. ಒಬ್ರು ಮೆಂಟರ್ ಸಿಕ್ಕಿದ್ರು, ರವಿಶಂಕರ್ ಸರ್ ಅಂತ. ಅವ್ರು ಹೇಳಿದ್ರು ಫಸ್ಟ್ ಇನ್ಕ್ಯುಬೇಷನ್ ಸೆಂಟರ್ SJC ಸ್ಟೆಪ್ ಇತ್ತು, ಮಾರ್ಕೆಟಿಂಗ್, ಬಿಸ್ನೆಸ್ ಸ್ಟ್ರಾಟಜಿ, ಬ್ರ್ಯಾಂಡಿಂಗ್, ಈ ಬೇಸಿಕ್ಸ್ ಕಲ್ಸಿದ್ರು. ಅಲ್ಲಿಂದ ನಮ್ ಜರ್ನಿ ಶುರು ಆಯ್ತು. 24 ಅಲ್ಲಿ ನಾವು ಬಿಯಾಂಡ್ ಬೆಂಗಳೂರು ಟಾಪ್ ಸ್ಟಾರ್ಟ್ಅಪ್ ಆಗಿ ಆಚೆ ಬಂದೆ. ನಾನು ಟೈಟ್ ಸ್ಪೇಸ್ ಅಲ್ಲಿ ಇದ್ವಿ, AMS ಆಕ್ಟ್ ಅಲ್ಲಿ ಬಂದಿರ್ತೀವಿ. ಇಲ್ಲಿ ನಾವು ಮಾರ್ಕೆಟಿಂಗ್ ಮಾಡಂಗಿಲ್ಲ, ಬೇಬಿ ಫುಡ್, ಸೋಷಿಯಲ್ ಮೀಡಿಯಾ ಆಗ್ಲಿ ಯಾವ್ದ್ರಲ್ಲಾದ್ರೂ ಮಾಡಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಹೆವಿ ಫೈನ್ ಬೀಳುತ್ತೆ ಅಂದಾಗ ರೆಡಿ ಟು ಕುಕ್, ಯಾಕಂದ್ರೆ ಅಮ್ಮಂದ್ರು ಎಲ್ಲಾ ಕೆಲ್ಸಕ್ಕೆ ಹೋಗ್ತಾರೆ. ಈಗ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಮಿಕ್ಸ್ ಆಚೆ ತಂದ್ವಿ, ಎನರ್ಜಿ ಡ್ರಿಂಕ್ ತಂದ್ವಿ, 7 ಜನ ಹೆಣ್ಮಕ್ಳು ನ್ಯಾಷನಲ್ ಅಥ್ಲೀಟ್ಸ್ ಕೊಡ್ತಾ ಇದೀವಿ.
0: ಇಂದು ಅಂತಾರಾಷ್ಟ್ರೀಯ ಹಾವು ಕಡಿತದ ಜನಜಾಗೃತಿ ದಿನಾಚರಣೆ. ಹಾವು ಕಡಿತದ ವಿಷದಿಂದ ಉಂಟಾಗುವ ಅಂಗವೈಕಲ್ಯ ಒಂದು ಗುಪ್ತ ಬಿಕ್ಕಟ್ಟು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ವಿಷದ ಹಾವು ಕಡಿತವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತವಾಗಿ ಎ ವರ್ಗದ ಉಷ್ಣವಲಯದ ನಿರ್ಲಕ್ಷಿತ ಕಾಯಿಲೆಯಾಗಿ ಆದ್ಯತೆ ಪಟ್ಟಿಗೆ ಸೇರಿಸಿದೆ. ಪ್ರತಿ ವರ್ಷ ವಿಷದ ಹಾವುಗಳ ಕಚ್ಚುವಿಕೆಯಿಂದ ಜಗತ್ತಿನಾದ್ಯಂತ 400,000 ಜನ ಶಾಶ್ವತವಾಗಿ ಅಂಗವೈಕಲ್ಯ ಅಥವಾ ವಿರೂಪಗೊಳ್ಳುತ್ತಿದ್ದಾರೆ. ವಿಷಕಾರಿ ಹಾವುಗಳ ಕಡಿತ ಪಾರ್ಶ್ವವಾಯು, ಮಾರಕ ರಕ್ತಸ್ರಾವ, ಮೂತ್ರಪಿಂಡ ವೈಫಲ್ಯ ಮತ್ತು ಅಂಗಾಂಶ ಹಾನಿಯನ್ನು ಉಂಟು ಮಾಡಬಹುದು. ಸುರಕ್ಷಿತ ಅಂತರ ಹಾಗೂ ಮುಂಜಾಗ್ರತೆ ಅವಶ್ಯ. ತಂಪಾದ ಗ್ರಹಕ್ಕಾಗಿ ಜಾಗತಿಕ ಕ್ರಮ ಎಂಬ ಧ್ಯೇಯದೊಂದಿಗೆ ವಿಶ್ವ ಓಜೋನ್ ದಿನಾಚರಣೆಯನ್ನು ಧಾರವಾಡದ ಅಂಜುಮನ್ ಪದವಿ ಮಹಾವಿದ್ಯಾಲಯದ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಆಚರಿಸಲಾಯಿತು. ಪ್ರಾಚಾರ್ಯ ಡಾಕ್ಟರ್ NB ನಾಲತ್ವಾಡ್ ಮಾತನಾಡಿ, ಭವಿಷ್ಯದ ಪೀಳಿಗೆಗಾಗಿ ಸುಸ್ಥಿರ ಪರಿಸರ ನಿರ್ಮಾಣ ನಮ್ಮ ಪ್ರತಿ ಹೆಜ್ಜೆಯಲ್ಲಿ ಧ್ವನಿಸುವಂತಾಗಬೇಕು ಎಂದರು. ಸೂಕ್ಷ್ಮಾಣುಜೀವಿಗಳು ಕೇವಲ ರೋಗ ಕಾರಕಗಳಲ್ಲ, ರೋಗ ನಿರ್ಣಯ, ಚಿಕಿತ್ಸೆ, ಔಷಧೋತ್ಪಾದನೆ, ಕೃಷಿ, ಆಹಾರ, ಪರಿಸರ ಮತ್ತು ಕೈಗಾರಿಕೆಯಲ್ಲಿ ಅವು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾ ಕೆ ಸತ್ಯಮೂರ್ತಿ ಹೇಳಿದ್ದಾರೆ. ಧಾರವಾಡದ JSS ಬನಶಂಕರಿ, ಕಲಾ, ವಾಣಿಜ್ಯ ಮತ್ತು ಶಾಂತಿಕುಮಾರ್ ಗುಬ್ಬಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಸೂಕ್ಷ್ಮಜೀವಿ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸೂಕ್ಷ್ಮಜೀವಶಾಸ್ತ್ರ ವಿಜ್ಞಾನದಲ್ಲಿ ಹೇರಳ ಅವಕಾಶಗಳಿವೆ ಎಂದರು. ಸಮುದ್ರ ಮಾರ್ಗದ ರಕ್ಷಣೆಗಾಗಿ

0: ಕಳೆದ ಎರಡು ದಶಕಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಸಾವಿತ್ರಿ ಬಾಯಿ ಫುಲೆ ಭಾರತೀಯ ಕೋಸ್ಟ್ಗಾರ್ಡ್ ನೌಕೆ ಇಂದು ಕಾರವಾರದಲ್ಲಿ ನಿವೃತ್ತಿಯಾಗಲಿದೆ. ವಾಣಿಜ್ಯ ಬಂದರಿನ ಕೋಸ್ಟ್ಗಾರ್ಡ್ ಧಕ್ಕೆಯಲ್ಲಿ ನೌಕೆಯ ಮೇಲಿನ ಧ್ವಜಾವತರಣದ ಮೂಲಕ ನೌಕೆಯ ಸೇವೆಗೆ ವಿದಾಯ ಘೋಷಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಲುಪಿದ್ದು ಮಲೆನಾಡಿನ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಡಾ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಪಶ್ಚಿಮಘಟ್ಟ ಸಂರಕ್ಷಣೆ ಕುರಿತು 7ನೇ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ವರದಿಗಳು ತಿಳಿಸಿವೆ. 21ನೇ ತಾರೀಕು ನಿಗದಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಶೀಘ್ರ ಪ್ರಕಟಿಸಲಾಗುವುದು ಎಂದು ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಖ್ಯಾತ ನಾಟಕಕಾರ ದಿವಂಗತ ಬಿವಿ ಕಾರಂತ್ ಅವರ ಜನ್ಮದಿನದ ಅಂಗವಾಗಿ ಧಾರವಾಡ ರಂಗಾಯಣ ಸೃಷ್ಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಕಲಾವಿದ ರಾಘವ ಕಮ್ಮಾರ್ ಅವರಿಂದ ರಂಗಸಂಗೀತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
3: ಕೇಳುಗರೆ, ಗಮನಿಸಿ, 2 ಅಕ್ಟೋಬರ್ವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಈ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ. ಇದು ನಮ್ಮ ಜವಾಬ್ದಾರಿಯೂ ಸಹ.
4: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೆಯ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬನ್ನಿ ಕನ್ನಡ ನಾಡಿಗೆ, ಚೆಲುವು ಹರಡಿದ ಬೀಡಿಗೆ.
2: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ಕರೆಗೊಂದು ಹಾಡು ಅಂದರೆ ನಮ್ಮ ಕೇಳುಗರು ಅವರ ಒಂದು ಮೆಚ್ಚಿನ ಗೀತೆಯ ಪ್ರಸಾರಕ್ಕಾಗಿ ನಮಗೆ ವಿವಿಧ ಭಾರತೀಯ ಸ್ಟುಡಿಯೋಗೆ ದೂರವಾಣಿ ಕರೆ ಮಾಡಬೇಕಾಗುತ್ತೆ. ಹಾಗೆಯೇ ಈ ಕಾರ್ಯಕ್ರಮದ ನೆಪದಲ್ಲಿ

0: ಒಂದು ಮುತ್ತಿನ ಕಥೆ ಈ ಚಿತ್ರದ ಗೀತೆಯನ್ನ ಕಾರ್ಯಕ್ರಮದ ಮೊದಲಿಗೆ ಕೇಳಿದ್ರೆ ನಮಸ್ತೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ?
1: ವೆಂಕಟೇಶ್ವರ, SBM ಕಾಲೋನಿಯಿಂದ.
0: ವೆಂಕಟೇಶ್ವರ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ಸಹ.
1: ನೀವು ಯಾವಾಗ್ಲೂ ಆರಾಮಾಗಿ ಇರ್ತೀರಾ, ಆನಂದವಾಗಿರ್ತೀರ ಅಂತ ನಾನು ಮನಸ್ಸಿಗೆ ನಿಮ್ಮ ವಾಯ್ಸ್ ವೈಬ್ರೇಷನ್ ಅಲ್ಲೇ ಗೊತ್ತಾಗ್ತಾ ಇರುತ್ತೆ.
0: ಧನ್ಯವಾದಗಳು. ಯಾವ ಗೀತೆ ಪ್ರಸಾರ ಮಾಡೋಣ ವೆಂಕಟೇಶ್ವರ?
1: ಶ್ರೀ ಮಂಜುನಾಥಿಂದ ಆನಂದ ಪರಮಾನಂದ. ಈ ಹಾಡಿನ ಉದ್ದೇಶ ಏನು ಅಂದ್ರೆ, ಈಗ ಯಾರೇ ಜನರಲ್ ಆಗಿ ಯಾರೇ ಆಗ್ಲಿ ಒಂದು ಆನಂದವಾಗಿರ್ಬೇಕು ಜೀವನ ಅಂತ ಎಲ್ಲ ಇಷ್ಟಪಡ್ತಾರೆ. ಮನುಷ್ಯನಾಗ ಹುಟ್ಟದ ಮೇಲೆ ಅದು ಆನಂದ ಎಲ್ಲರಿಗೂ ಸಿಗಲ್ಲ, ಸಿಗದು ಕೆಲವೇ ಕೆಲವೇ ಜನಗಳು. ಆ ತರದಲ್ಲಿ ನೀವೊಬ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇದಕ್ಕೆ ಇದನ್ನ ಬೇಕು ಅಂದ್ರೆ ಆನಂದ ಇದು ಒಂದು ಒಳ್ಳೆ ಉಲ್ಲಾಸ ಇರ್ಬೇಕು ಅಂದ್ರೆ ಆತ್ಮ ಮತ್ತೆ ಮನಸ್ಸು ಎರಡು ಶುದ್ಧವಾಗಿರ್ಬೇಕು. ಎರಡು ಯಾರಲ್ಲಿ ಶುದ್ಧವಾಗಿರುತ್ತೆ, ಶುದ್ಧವಾಗಿರ್ಬೇಕು ಅಂದ್ರೆ ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡ್ಬೇಕು, ಕೆಲಸ ಕಡೆ ಜಗತ್ತು ಮೆಚ್ಚುವಂತ ಒಳ್ಳೆ ಕೆಲಸ ಕಾರ್ಯ ಮಾಡ್ಬೇಕು.
0: ಒಟ್ಟಿನಲ್ಲಿ ವೆಂಕಟೇಶ್ವರ ದೈವ ಭಕ್ತರು.
1: ಹೌದು ಹೌದು, ನಾನು ನನಗೆ ತುಂಬಾ ಪ್ರೇರಣೆ ಆಗಿರೋರು ಮಹಾತ್ಮ ಗಾಂಧಿ, ಸತ್ಯ ಅಹಿಂಸ ಈ ಒಂದು ಇಡೀ ಜಗತ್ತಿಗೆ ಸಾರಿದ್ದಾರೆ. ಬಟ್ ಆ ಜಗತ್ತು ಮೇಲೆ ಒಂದು ಇದು ಮಾಡಲಿಲ್ಲ, ಇಷ್ಟ ಆಗ್ಲಿಲ್ಲ. ಅದರಿಂದ ಏನಾಯ್ತು, ಅವರು ಕೊನೆಯ ಉಸಿರು ಇರುತ್ತಂತ ಆನಂದವಾಗಿ ಆಯುಧದಲ್ಲಿ ಜೀವನ ಕಳೆದ್ರು. ಸೊ ಅವರು ಆತರ ಒಂದು ಎಲ್ಲರಿಗೂ ಒಬ್ರಿಗೆ ಆನಂದವಾಗಿ ಇರಬೇಕು ಅಂದ್ರೆ ಈ ಹಾಡಿನ ಪ್ರಕಾರ ಆನಂದವಾಗಿ ಇರಬೇಕು ಅಂದ್ರೆ ಮನಸ್ಸು ಮತ್ತೆ ಆತ್ಮ ಇವೆರಡು ಎಷ್ಟು ಶುದ್ಧತೆ ನಾವು ಕಾಪಾಡ್ಕೋತೀವಿ ಅಷ್ಟೇ ನಮ್ಗೆಲ್ಲ ಸವಲತ್ತು ಭಗವಂತನಿಂದ ಪ್ರೇರಣೆ ಆಗುತ್ತೆ.
0: ನಿಜ ನಿಜ
1: ನಿಜ. ನಿಮ್ಮಲ್ಲಿ ನಿಮ್ಮ ವಾಯ್ಸ್ ಅಲ್ಲಿ ನನ್ಗೆ ಅದು ಎಲ್ಲ ಇದಾಗ್ತದೆ, ತುಂಬಾ ಸರಳತೆ ಇದೆ. ನೀವು ಬಿಕೆ ಸಮಸ್ಯೆ ನನ್ಗೆ ಇದನ್ನ ತುಂಬಾ ಇಷ್ಟ ಆಗಿರೋದ್ರೆ ವಾಯ್ಸ್, ನಿಮ್ಮ ವಾಯ್ಸ್ ಅಲ್ಲಿ ಸರಳತೆ ಜೀವನ ಒಂದು ಅಂದ್ರೆ ಒಂದು ಅದಕ್ಕೆ ತುಂಬಾ ಕಷ್ಟಪಟ್ಟು ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ. ನೀವು ಆಗ್ಲಿ ಬಿಕೆ ಸಮಸ್ಯೆ ಆಗ್ಲಿ ತುಂಬಾ ಒಂದು ಇಷ್ಟ ಆಗುತ್ತೆ. ವೀಲ್ ಬರ್ತೀನಿ ಬಹಳ.
0: ಧನ್ಯವಾದಗಳು ವೆಂಕಟೇಶ್ವರ, ತುಂಬಾ ಅಭಿಮಾನದ ಮಾತುಗಳನ್ನ ಹೇಳಿದ್ರಿ. ನಿಮಗಾಗಿ ಒಂದು ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಇದು ನಿಮ್ಗೆ ಡೆಡಿಕೇಟ್ ಮಾಡ್ತೀನಿ, ನೀವು ಸ್ವಲ್ಪ ಇದ್ರ ಬಗ್ಗೆ ಒಂದು ಕೇಳಿಸ್ಕೊಳ್ಳಿ. ನೀವು ಆನಂದ ಪಡಿ, ಹಾಗೆ ಆನಂದವಾಗಿದೆ ಲೈಫ್.
0: ನೀವು ಸಹ, ನೀವು ಸಹ,
1: ನಾವು ಇರ್ತೀವಿ, ನೀವು ನೀವು
0: ಖಂಡಿತ ಖಂಡಿತ ಎಲ್ಲರೂ ಇರೋಣ.
1: ಹೌದು ಹೌದು, ಎಲ್ಲರೂ ಅಂದ್ರೆ ಆತ್ಮ ಮತ್ತೆ ಇದನ್ನ ಮನಸ್ಸು ಶುದ್ಧಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಅವಾಗ ಮಾಡ್ಕೊಂಡ್ರೆ ಮಾತ್ರ ಎಲ್ಲರೂ ಸಿಗುತ್ತೆ, ಎಲ್ಲರೂ ಸಿಗ ಇಲ್ಲ ಸಿಗಲ್ಲ. ಅದಕ್ಕೆ ಒಳ್ಳೊಳ್ಳೆ ಅವ್ರೇನು ಕೆಲಸ ಕರಿ ಏನು ಯಾವ ಇದ್ರಲ್ಲಿ ಇರ್ತಾರೆ, ಅವ್ರು ಯಾವ ಆಯುಧದಲ್ಲಿ ಶ್ರದ್ಧೆ ಭಕ್ತಿ ಇದ್ದು ಕರ್ಮನ ಒಂದು ಕಾಪಾಡ್ಕೋಬೇಕು.
0: ಹೌದು ಹೌದು,
1: ಅವಾಗ ಮಾತ್ರ ಅದು ಇರಕ್ ಸಾಧ್ಯ. ಇಲ್ಲ ಅಂದ್ರೆ ಅವ್ರವ್ರಿಗೆ ಬಿಟ್ಟಿದ್ ಅಷ್ಟೇ ಕರ್ಮ, ಅದು ಹೆಂಗೆ ಅಂದ್ರೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ನಾವೇನ್ ಮಾಡ್ತೀವಿ ಅವ್ರು ನಾಳೆ ನಾವು ಇರ್ತೀವಿ ಆತರ.
0: ನಿಜ ನಿಜ, ಕರ್ಮಕ್ಕೆ ತಕ್ಕಂತೆ ಫಲ.
1: ಹೌದು ಹೌದು, ಕರೆಕ್ಟ್.
0: ಧನ್ಯವಾದಗಳು.
1: ಇದನ್ನ ಕೇಳಿದವರೆಲ್ಲ ಇದನ್ನ ಒಂದು ಪರಿಪಾಲನೆ ಮಾಡಿ ಆನಂದವಾಗಿ ಇರ್ಬೇಕು ಅಂತ ನೀವು ಇಷ್ಟಪಡ್ತೀರಾ, ನಾವು ಇಷ್ಟಪಡ್ತೀವಿ. ಬಟ್ ಅವ್ರವ್ರಿಗೆ ಬಿಟ್ಟಿದ್ದು.
0: ಹೌದು ಹೌದು,
1: ಅದು ನಾವು ಹೇಳ್ಬೋದು, ಬಟ್ ಅದನ್ನ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು.
0: ನಿಜ ನಿಜ, ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ. ಧನ್ಯವಾದಗಳು.
1: ಧನ್ಯವಾದಗಳು.

0: ನಮಸ್ಕಾರ, ವಿವಿಧ ಭಾರತಿಗೆ ಸ್ವಾಗತ. ನಮಸ್ತೆ.
1: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?
1: ನಾಗರತ್ನ ಅಂತ ಯಲಹಂಕದಿಂದ.
0: ಹೇಗಿದ್ದೀರಾ ನಾಗರತ್ನ ಅವರೇ?
1: ಚೆನ್ನಾಗಿದ್ದೀನಿ ಸರ್. ನೀವೇ
0: ಏನ್ ಮಾಡ್ಕೊಂಡಿದ್ದಾರೆ ನಾಗರತ್ನ ಅವರು?
1: ನಾನು ಮನೇಲಿ ಇರ್ತೀನಿ ಸರ್. ಆಲ್ವೇಸ್ ವೈಫ್.
0: ಹೌದ್ರಾ?
1: ಹೌದು.
0: ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ ಸದಾ?
1: ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಹೊಸ ಕಾರ್ಯಕ್ರಮ, ಹಳೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬರ್ತಾ ಇದೆ.
0: ಹೌದಾ? ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಓಲ್ಡ್ ಇಸ್ ಗೋಲ್ಡ್ ಅಂದ ತಕ್ಷಣ ನಮ್ಮ ಅನೇಕ ಕೇಳುಗರು ಅದಕ್ಕೋಸ್ಕರ ಟ್ಯೂನ್ ಇನ್ ಮಾಡ್ತಾರಲ್ವೇ. ನಾಗರತ್ನ ಅವರೇ, ಓಲ್ಡ್ ಇಸ್ ಗೋಲ್ಡ್ ಅಂದ ತಕ್ಷಣ ಅಷ್ಟೊಂದು ಜನ ಕೇಳುಗರು ಅದಕ್ಕೋಸ್ಕರ ಟ್ಯೂನ್ ಇನ್ ಮಾಡ್ತಾರೆ.
1: ಹೌದು ಸರ್, ಹಳೆ ಹಾಡಂದ್ರೆ ತುಂಬಾ
0: ಖುಷಿ ಆಗುತ್ತೆ.
1: ತುಂಬಾ ಖುಷಿ ಆಗುತ್ತೆ.
0: ಹೌದೌದು. ಯಾವ ಗೀತೆ ಪ್ರಸಾರ ಮಾಡೋಣ ನಿಮಗಾಗಿ ಇವತ್ತು?
1: ಇವತ್ತು ಪ್ರೀತಿ ನೀನು ಇಲ್ಲದೇನಾ ಹೇಗಿರಲಿ.
0: ಚಿತ್ರ ಅವರ ಹಾಡು,
1: ಚಿತ್ರ ಮಾಡಿರೋದು ಹಾಡು ಪ್ರಸಾರ ಮಾಡಿದ್ದಾರೆ.
0: ಖಂಡಿತ ಪ್ರಸಾರ ಆಗುತ್ತೆ, ಕೇಳಿ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದಗಳು. ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ, ಈ ಚಿತ್ರದ ಒಂದು ಗೀತೆ.

0: ನಮಸ್ತೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ನಮಸ್ತೆ, ಯಾರು ಎಲ್ಲಿಂದ?
1: ಗಜಾನನ ಭಟ್ ಬೋಳನಮಕ್ಕಿ, ಹೊನ್ನಾವರ ತಾಲೂಕಿನಿಂದ.
0: ಗಜಾನನ ಭಟ್ ಅವರೇ, ಹೇಗಿದ್ದೀರಾ?
1: ಆರಾಮಿದ್ದೀನಿ, ನೀವು ಹೇಗಿದ್ದೀರಿ?
0: ನಾನು ಸಹ. ತುಂಬಾ ದಿವಸ ಮಾಡ್ಬಿಟ್ರಿ, ನನ್ನ ಮೇಲೆ ಕೋಪ ಅನ್ಸುತ್ತೆ.

0: ಹಾಗೇನಿಲ್ಲ, ಆ ಕರೆ ಸಿಗೋದೇ ಅಪರೂಪ. ನಾವು ಅಪರೂಪಕ್ಕೊಂದು ಕರೆ ಮಾಡೋದು, ಕೆಲವರು ವಾರಕ್ಕೊಮ್ಮೆ ದಿನಕ್ಕೊಮ್ಮೆ ಕೆಲವರು ಕರೆ ಮಾಡ್ತಾ ಇರ್ತಾರೆ, ಹೆಸರು ಬದಲಾವಣೆ ಮಾಡಿ ಕರೆ ಮಾಡ್ತಾರೆ. ನಾವೇನೋ
1: ಕಡಿಮೆ ಆಗಿದೆ ಅಂತ ಭಾವಿಸ್ತೀನಿ ಅಲ್ವೇ, ಇಲ್ವಾ? ಕಡಿಮೆ ಆಗಿದೆ ಅಂತ ಭಾವಿಸ್ತೀನಿ.
0: ನಾವ್ ಏನೇ ಆಗ್ಲಿ ನಾವು ಕೇಳೋದ್ ಮಾತ್ರ ಬಿಡೋದಿಲ್ಲ.
1: ನೀವ್ ಬಿಡ್ಲೋಬಾರ್ದು, ನೀವ್ ಹೇಗ್ ಬಿಡ್ತೀರ?
0: ನಮ್ 45 ವರ್ಷಗಳಿಂದ ನಾವು ಆಕಾಶವಾಣಿ, ನಮ್ಮ ಸಂಗಾತಿ, ನಮ್ಮ ಜೀವನೇ ಆಕಾಶವಾಣಿ.
1: ಹೌದು, ನಿಮ್ಮಂತವ್ರು ಬಿಟ್ರೆ ನಾವು ಧರಣಿ ಕೂಡ್ಬೇಕಾಗತ್ತೆ.
0: ಏನಿಲ್ಲ,
1: ಯಾವ ಗೀತೆ ಪ್ರಸಾರ ಮಾಡೋಣ ನಿಮ್ಗಾಗಿ?
0: ಬರ್ತಾ ಇದೆ ನಮ್ಗೆ ಪರ್ವ ಚಿತ್ರದಿಂದ ಡೋಲ್ ಡೋಲ್ ಡಂಗೂರ ಅಂತ ಒಂದು ಹಾಡಿದೆ.
1: ಯಾರಿಗಾಗಿ ಗೀತೆ?
0: ಗೀತೆ ಅಂದ್ರೆ
1: ಏನ್ ಖುಷಿಗೆ, ಏನ್ ಸಂಭ್ರಮಕ್ಕೆ?
0: ಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಹಾಸ್ಯ ಕಲಾವಿದರಾದ ಸಿತಾರ ಮೇಗಡೆ ಮುಡಾರಿ ಅವರು ನಿನ್ನೆ ನಮ್ಮನ್ನಗಲಿದ್ರು. ಈ ಪರ್ವ ಚಿತ್ರದಲ್ಲಿ ಅವರು ಶಂಭು ಗಿಡೆ ಅವರು, ನಮ್ಮ ಕೆರೆಮನೆ ಶಂಭು ಗಿಡೆ ಅವರು ಪಾತ್ರ ಮಾಡಿದ್ರು.
1: ಹೌದು ಹೌದು,
0: ಹಾಗಾಗಿ ಅವರಿಗಾಗಿ ಈ ಗೀತೆ.
1: ಅವರ ನೆನಪಿಗಾಗಿ.
0: ನೆನಪಿಗಾಗಿ ಅವತ್ತು
1: ಖಂಡಿತ ಕೇಳೋಣ. ಧನ್ಯವಾದಗಳು.
0: ಧನ್ಯವಾದ. ನಮಸ್ತೆ.
1: ನಮಸ್ತೆ.

0: ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು ಹಾಡಿದ ಪರ್ವ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಮಸ್ತೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ.
1: ನಮಸ್ಕಾರ.
0: ನಮಸ್ತೆ, ಯಾರು ಎಲ್ಲಿಂದ?
1: ನಾನು ಬಿಎನ್ನಿಂದ ಸುರೇಶ್ ಅಂತ ಮಾತಾಡ್ತೀನಿ. ವಸಳರಾಮನ್ ಅವರೇ.
0: ಸುರೇಶ್ ಅವರು, ಹೇಗಿದ್ದೀರಾ? ಆರೋಗ್ಯ ಹೇಗಿದೆ?
1: ನಾವು ಚೆನ್ನಾಗಿದ್ದೀವಿ. ತಮ್ಮ ಆರೋಗ್ಯ ಹೇಗಿದೆ?
0: ಆರೋಗ್ಯ ಚೆನ್ನಾಗಿದೆ. ನಿಮ್ದು ಹೇಗಿದೆ?
1: ನಮ್ಮನ್ನ ಬಿಟ್ಟು ಹೋಗ್ತೀರಾ ಅಂತ. ಹಲೋ.
0: ಹೇಳಿ ಹೇಳಿ, ಕೇಳ್ತಾ ಇದ್ದೆ ನಿಮ್ ಧ್ವನಿ. ಕೇಳ್ತಾ
1: ಇದ್ದೆ.
0: ಎಲ್ಲೂ ಎಲ್ಲೂ ಹೋಗಿಲ್ಲ, ಬರ್ತಾ ಇದ್ದೀನಿ. ಕೆಲವೊಮ್ಮೆ ಈವ್ನಿಂಗ್ ಬರ್ತೀನಿ, ಕೆಲವೊಮ್ಮೆ ಬೆಳಗ್ಗೆ. ಹಾಗಾಗಿ ನಿಮ್ಮೊಂದಿಗೆ ಮಾತಾಡಕ್ ಆಗ್ತಾ ಇಲ್ಲ.
1: ಇದು ಶ್ರೋತೃಗಳಿಗೆ ಇದೆ, ಈಗ ಮಳೆ ಬರ್ತಾ ಇಲ್ಲ, ಆದಷ್ಟು ಬಿಸಿ ಹೊಡಿತಾ ಇದೆ. ಎಳೆ ಮಕ್ಕಳಿಗೆ ವೈರಸ್, ಫೀವರ್, ಮತ್ತೆ ಅವ್ರಿಗೆ ಕಾಲರಾ ಮತ್ತೆ ಡೆಂಗು ಶುರುವಾಗ್ತಾ ಇದೆ. ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ. ದಯವಿಟ್ಟು ಈ ಆರೋಗ್ಯದ ದಯವಿಟ್ಟು ಎಲ್ಲರೂ ನೋಡ್ಕೊಳ್ಳಿ ಅಂತ ಹೇಳಿ, ನನ್ನ ಪರವಾಗಿ, ನಿಮ್ಮ ಪರವಾಗಿ, ಆಕಾಶವಾಣಿಯ ಪರವಾಗಿ ನಾನು ಶ್ರೋತೃಗಳಲ್ಲಿ ಕೇಳ್ಕೊಳ್ತೀನಿ.
0: ಧನ್ಯವಾದಗಳು, ನಿಮ್ಮ ಕಾಳಜಿಯ ಮಾತುಗಳಿಗೆ ಧನ್ಯವಾದಗಳು.
1: ಹಾಸ್ಪಿಟ್ಲಿಗೆ ತುಂಬಾ ಜನ ಹೋಗ್ತಾ ಇದ್ದಾರೆ.
0: ಹೌದು,
1: ಅದಕ್ಕೋಸ್ಕರ ನಾನು ಆ ಒಂದು ಮಾಹಿತಿ ವಿಚಾರದಲ್ಲಿ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
0: ನಿಜ ನಿಜ ನಿಜ. ಒಪ್ಪುವಂತದ್ದೇ.
1: ನನಗೆ ಬೇಕಾಗಿದ್ದ ಹಾಡು ಏನ ಪ್ರೀತಿಯಿಂದ, ಯಾರೋ ಈ ಭೂಮಿಗೆ ಪ್ರೀತಿಯ ತಂದವರು ಪ್ರೀತಿಸಿ ಪ್ರೀತಿಸಿ ಅಂತ ಹಾಡ್ಬೇಕು. ಈ ಹಾಡನ್ನ ದಯವಿಟ್ಟು ಪ್ರಸಾರ ಮಾಡಿ, ಮತ್ತು ನಿಮ್ಮ ಆರೋಗ್ಯ, ನಿಮ್ಮ ಇದು ಎಲ್ಲಾನು ಕಾಪಾಡಲಿ, ಚೆನ್ನಾಗಿಟ್ಟಿರ್ಲಿ.
0: ತಮಗೂ ಸಹ ನಾಡ ದೇವತೆ ಚಾಮುಂಡಿ ಆರೋಗ್ಯ ಹೆಚ್ಚಾಗಿ ಕೊಡ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಸುರೇಶ್ ಅವರೇ. ಸ್ನೇಹನ ಪ್ರೀತಿನ ಈ ಚಿತ್ರದ ಒಂದು ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ. ಗೀತೆಯನ್ನು ಹಾಡಿರುವವರು KS ಚಿತ್ರ.

ಹಲೋ ನಮಸ್ತೆ. ಕೇಳಿದ್ರೆ ಹರಿಹರದಿಂದ ಕೆ ತಿಪ್ಪೇಸ್ವಾಮಿ ಅವರು ಕರೆ ಮಾಡಿದರು. ಅವರಿಗಾಗಿ ಮುಸ್ಸಂಜೆ ಮಾತು ಈ ಚಿತ್ರದ ಒಂದು ಗೀತೆಯನ್ನು ಕೇಳಿದರು. ಬಹುಶಃ ಸಂಕೋಚದಿಂದ ಅವರು ಲೈನ್ ಡಿಸ್ಕನೆಕ್ಟ್ ಮಾಡಿದಾರಂತ ಭಾವಿಸ್ತೇನೆ. ಅವರಿಗಾಗಿ ಈ ಗೀತೆ ವಿ ಮನೋಹರ್ ಅವರ ಸಾಹಿತ್ಯ, ವಿ ಶ್ರೀಧರ್ ಅವರ ಸಂಗೀತ. ಗೀತೆಯನ್ನು ಹಾಡಿರುವವರು ಕುನಾಲ್ ಗಾಂಜಾವಾಲಾ.

0: ನಮಸ್ತೆ, ವಿವಿಧ ಭಾರತಿಗೆ ಸ್ವಾಗತ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ? ಹೇಳಿ ಹೇಳಿ, ತಮ್ಮ ಹೆಸರು? ನಾರಾಯಣ ಸ್ವಾಮಿ ಅವರು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ? ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ ತಮಗೆ? ಎಲ್ಲ ಇಷ್ಟ ಆಗುತ್ತಾ? ಯಾವ ಗೀತೆ ಪ್ರಸಾರ ಮಾಡೋಣ ನಿಮ್ಗಾಗಿ? ನಿನ್ನೆ ಪ್ರೀತಿಸುವೆ ಈ ಚಿತ್ರದಿಂದ. ಯಾವ ಗೀತೆ?
1: ಗುಡಿಗಂಟೆ ಮಗು ಹೇಳಿ.
0: ಯಾಕಾಗಿ ಗೀತೆ?
1: ಚೆನ್ನಾಗಿರುತ್ತೆ ಸರ್, ಅದಕ್ಕೆ.
0: ಚೆನ್ನಾಗಿದೆ ಅಂತನಾ? ಯಾರಿಗಾದ್ರೂ ಕೇಳ್ತಾ ಇದೀರಾ? ನಿಮ್ಗಾಗಿ ಕೇಳ್ತಾ ಇದೀರಾ?
1: ಇಲ್ಲ ಇಲ್ಲ ಸರ್, ಯಾರಿಲ್ಲ, ನಾನು ಅಷ್ಟೇ.
0: ನಿಮ್ಗಾಗಿ ಕೇಳ್ತಾ ಇದೀರಾ? ನಮ್ಮೆಲ್ಲ ಕೇಳುಗರ ಪರವಾಗಿ, ಆಕಾಶವಾಣಿ ಪರವಾಗಿ, ನಾರಾಯಣ ಸ್ವಾಮಿ ಅವರಿಗೆ ಈ ಗೀತೆ. ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ನಿನ್ನೆ ಪ್ರೀತಿಸುವೆ ಈ ಚಿತ್ರದ ಗೀತೆ.

0: ನಮಸ್ತೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಗೌರಮ್ಮ ಅಂತ ಸರ್.
0: ಗೌರಮ್ಮ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಿ ಸರ್. ನೀವು ಚೆನ್ನಾಗಿದ್ದೀರಾ ಸರ್?
0: ನಾನು ಸಹ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಬಾಬೂಜಿ ನಗರ ಸರ್, ಬೆಂಗಳೂರು.
0: ಬಾಬೂಜಿ ನಗರ?
1: ಹಾ ಸರ್.
0: ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ನಾವು ಅಭಿಮಾನಿ ಸರ್.
0: ಆಕಾಶವಾಣಿಯ ಅಭಿಮಾನಿನಾ?
1: ಹೌದು ಸರ್, 50 ವರ್ಷದಿಂದ ಕೇಳ್ತಾ ಇದ್ದೀವಿ ಸರ್.
0: 50 ವರ್ಷ?
1: ಹೌದು ಸರ್.
0: ಒಬ್ಬ ಏನು ಗೌರಮ್ಮ ಅವರೇ,
1: 40
0: ವರ್ಷದಿಂದ ಕೇಳ್ತಾ ಇದ್ದೀರಾ? ಐವತ್ ವರ್ಷದಿಂದ ಕೇಳಿದ್ರು ಬೇಸರ ಆಗ್ಲಿಲ್ಲ?
1: 40
0: ವರ್ಷನಾ? ಯಾವತ್ತು ಬೇಸರ ಆಗ್ಲಿಲ್ಲ? ಇಲ್ಲ, ಖುಷಿ ಆಗುತ್ತೆ. ನೀವು ಈ ತರ ಮಾತುಗಳನ್ನ ಕೇಳೋದಕ್ಕೆ ಖುಷಿ ಆಗುತ್ತೆ.
1: ನಿಮ್ಮ ಹತ್ರ ಮಾತಾಡಕ್ಕೆ ತುಂಬಾ ಟ್ರೈ ಮಾಡಿದೆ ಸರ್. ನಿಮ್ಮ ಮಾತು ನಮ್ಗೆ ಸಿಗಾಂತ.

ಧನ್ಯವಾದಗಳು ಧನ್ಯವಾದಗಳು. ಯಾವ ಗೀತೆ ಪ್ರಸಾರ ಮಾಡ ನಿಮ್ಗಾಗಿ? ಪಿ ಸುಶೀಲ ಅವರು ಹಾಡಿರೋ ಗೀತೆ. ಖಂಡಿತ ಖಂಡಿತ, ಧನ್ಯವಾದಗಳು.

ನಾರಿ ಮುನಿದರೆ ಮಾರಿ ಈ ಚಿತ್ರದ ಗೀತೆಯೊಂದಿಗೆ ಈ ದಿನದ ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 0802237799. ನಂಬರ್ ಮತ್ತೊಮ್ಮೆ 0802237079. ಮತ್ತೊಂದು ಸಂಖ್ಯೆ 0802226397. 0802-226-3927. ಇಂದಿನ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ಕೇಳುವರಿಗೆ ಪ್ರೀತಿಯ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು 20ನೇ ರೋಜ್ಗಾರ್ ಮೇಳಕ್ಕೆ ಚಾಲನೆ ನೀಡಿದ್ದಾರೆ. ಈ ಬಾರಿ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಯುವಕರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000ಕ್ಕೂ ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಮಂಗಳೂರಿನ ಬಂದರಿಗೆ ದಿಢೀರ್ ಭೇಟಿ ನೀಡಿ ಮೀನುಗಾರರು ಹಾಗೂ ವ್ಯಾಪಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಕಸ್ತೂರಿ ರಂಗನ ವರದಿ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ತೀರ್ಥಹಳ್ಳಿಯಲ್ಲಿ ಸಾರ್ವಜನಿಕರು ಹಾಗೂ ಅರಣ್ಯವಾಸಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮುಂದಿನ ವಾರದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾಕ್ಟರ್ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಭಾರತ ಇಂದು ನೇಪಾಳಕ್ಕೆ ಔಷಧಿಗಳು, ವಿಧಿವಿಜ್ಞಾನ ಪರೀಕ್ಷೆಗೆ ಅಗತ್ಯವಾದ ಸಾಮಗ್ರಿಗಳು, ಡೇರೆಗಳು ಸೇರಿದಂತೆ ಅಗತ್ಯ ವಸ್ತುಗಳನ್ನು ಒಳಗೊಂಡ 11 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾಗತಿಕ ಸರಾಸರಿಗೆ ಹೋಲಿಸಿದರೆ ಭಾರತದ ತಲಾವಾರು ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಅರ್ಧಕ್ಕಿಂತಲೂ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮುಂದಿನ ತಿಂಗಳಿಂದ ಬಹುತೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಸುಮಾರು 34,000 ಗ್ರಾಮೀಣ ಯುವಕರಿಗೆ ತರಬೇತಿ ನೀಡಲಿದೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ 6ನೇ ಘಟಿಕೋತ್ಸವ ಇದೆ. 21ರಂದು ನಿಗದಿಯಾಗಿದ್ದ ಕಾರ್ಯಕ್ರಮ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ತಿಳಿಸಿದ್ದಾರೆ. ಅಫ್ಘಾನ್ ನಿರಾಶ್ರಿತರನ್ನು ಬಲವಂತವಾಗಿ ಗಡೀಪಾರು ಮಾಡುವುದರ ವಿರುದ್ಧ ವಿಶ್ವಸಂಸ್ಥೆ ತಜ್ಞರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿಂದು 2026ರ ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಆರಂಭವಾಗಲಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಕಬಡ್ಡಿ ಆಟಗಾರ ಪವನ್ ಸೆಹ್ರಾವತ್ ಅವರೊಂದಿಗೆ ಶೂಟರ್ ಮನು ಬಾಕರ್ ಧ್ವಜಧಾರಿಯಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ. ಏಷ್ಯನ್ ಗೇಮ್ಸ್ನಲ್ಲಿ ಹಾಲಿ ಚಾಂಪಿಯನ್ ಭಾರತದ ಮಹಿಳಾ ಕ್ರಿಕೆಟ್ ತಂಡ ನಾಳೆ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು 5:00.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಸಂದೇಶ ನಮಗೆ, ಸಂಗೀತ ನಿಮಗೆ. ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮ ಕನ್ನಡ ವಾರ್ತೆಗಳ ನಂತರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ 34,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಪರಿಸರ ಸಂರಕ್ಷಣೆಯಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಹಾಗೂ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟ ಜಪಾನ್ನ ಐಚಿ ನಗೋಯಾದಲ್ಲಿಂದು ಉದ್ಘಾಟನಾ ಸಮಾರಂಭ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 20ನೇ ಆವೃತ್ತಿಯ ಉದ್ಯೋಗ ಮೇಳವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ, ವಿಕಸಿತ ಭಾರತಕ್ಕಾಗಿ ನಿಮ್ಮೆಲ್ಲರ ಕೊಡುಗೆ ಅಪಾರವಾಗಿದ್ದು ಯುವಜನತೆಯ ಜ್ಞಾನ ಮತ್ತು ಕೌಶಲ್ಯವು ಜಗತ್ತಿನಾದ್ಯಂತ ಪಸರಿಸಿದೆ ಎಂದು ಹೇಳಿದರು. ಯುವಜನತೆಯಿಂದ ಹೆಚ್ಚಿನ ನಿರೀಕ್ಷೆ ಇದ್ದು ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಇರುವಂತೆ ಅವರಿಗೆ ಕರೆ ನೀಡಿದರು.
1: आज देश के 51,000 से अधिक युवाओं को सरकारी सेवा के लिए नियुक्ति पत्र मिल रहे हैं। मैं आप सभी युवा साथियों को और आपके परिवारजनों को बहुत बहुत बधाई देता हूं। आज आप सभी एक ऐसे समय में भारत सरकार से जुड़े हैं जब देश एक बहुत बड़े लक्ष्य की ओर आगे बढ़ रहा है और ये लक्ष्य है 2047 तक विकसित भारत बनाने का।
0: ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ನಡೆಯುತ್ತಿದ್ದು, ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಂಡಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಹಾಗೂ ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಮುಂದಿನ ತಿಂಗಳಿನಿಂದ ಬಹುತೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ ಸುಮಾರು 34,000 ಗ್ರಾಮೀಣ ಯುವಕರಿಗೆ ತರಬೇತಿ ನೀಡಲಿದೆ. ಮೊದಲ ಹಂತದಲ್ಲಿ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ ಮತ್ತು ತಮಿಳುನಾಡು ಸೇರಿದಂತೆ 14 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತರಬೇತಿ ಆರಂಭಕ್ಕೆ ಕೈಗೊಂಡಿರುವ ಸಿದ್ಧತೆಗಳನ್ನು ಪರಿಶೀಲಿಸಲಾಗಿದೆ. ಮುಂದಿನ ವರ್ಷದ ಡಿಸೆಂಬರ್ 31 ವೇಳೆಗೆ 357,000 ಅಧಿಕ ಗ್ರಾಮೀಣ ಯುವಕರಿಗೆ ತರಬೇತಿ ನೀಡುವ ಗುರಿ ಹೊಂದಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಬಡ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಕ್ಕೆ ಸಂಬಂಧಿಸಿದ ಕೌಶಲ್ಯ ತರಬೇತಿ ಒದಗಿಸುವ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ತರಬೇತಿಯ ಅವಧಿ 3-12 ತಿಂಗಳವರೆಗೆ ಇರುತ್ತದೆ. ಯೋಜನೆ 2.0 ಸಮಗ್ರ ಪೋರ್ಟಲ್ ಮೂಲಕ ಯೋಜನೆಯ ಸಂಪೂರ್ಣ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು, ಕಾರ್ಯದಕ್ಷತೆ ಮತ್ತು ಪಾರದರ್ಶಕತೆ ಹೆಚ್ಚಿಸಲು ಹಾಗೂ ಡಿಜಿಟಲ್ ಮೇಲ್ವಿಚಾರಣೆ ಕೈಗೊಳ್ಳಲು ಅನುಕೂಲವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾಗತಿಕ ಸರಾಸರಿಗೆ ಹೋಲಿಸಿದರೆ ಭಾರತದ ತಲಾವಾರು ಇಂಗಾಲ ಹೊರಸೂಸುವಿಕೆ ಪ್ರಮಾಣ ಅರ್ಧಕ್ಕಿಂತಲೂ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಪರಿಸರ ಮತ್ತು ಹವಾಮಾನ ಚಲನಶೀಲತೆಯ ಭವಿಷ್ಯ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ರಾಷ್ಟಗಳನ್ನು ಇಂಗಾಲ ಹೊರಸೂಸುವಿಕೆಗೆ ಹೊಣೆಗಾರರನ್ನಾಗಿ ಮಾಡಲಾಗುತ್ತಿದೆ ಎಂದರು. ಪ್ಯಾರಿಸ್ನಲ್ಲಿ ನಡೆದ COP21 ಶೃಂಗಸಭೆಯಲ್ಲಿ ಮಾಡಿಕೊಂಡ ಬದ್ಧತೆಗಳನ್ನು ನಿಗದಿತ ಅವಧಿಗೆ ಮುನ್ನವೇ ಈಡೇರಿಸಿದ G20 ರಾಷ್ಟಗಳ ಪೈಕಿ ಭಾರತ ಏಕೈಕ ರಾಷ್ಟವಾಗಿದೆ. ಕಳೆದ 12 ವರ್ಷಗಳಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಅಸಾಧಾರಣ ಪ್ರಗತಿ ಸಾಧಿಸಿದೆ ಎಂದು ತಿಳಿಸಿದರು. ಅಂತಾರಾಷ್ಟೀಯ ಸೌರ ಒಕ್ಕೂಟ, ಜಾಗತಿಕ ದೈವಿಕ ಇಂಧನ ಒಕ್ಕೂಟ, ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಒಕ್ಕೂಟ ಹಾಗೂ ಮಿಷನ್ ಲೈಫ್ನಂತಹ ಉಪಕ್ರಮಗಳ ಮೂಲಕ ಭಾರತ ಜಾಗತಿಕ ಸಮುದಾಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಪರಿಸರ ಸಂರಕ್ಷಣೆಗೆ ಹೊಸ ಮಾನದಂಡಗಳನ್ನು ರೂಪಿಸುತ್ತಿದೆ. ನವೀಕರಿಸಬಹುದಾದ ಇಂಧನಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಭಾರತ ಇಂದು ಶುದ್ಧ ಸಾರಿಗೆ ಮತ್ತು ಹಸಿರು ಜಲಜನಕದಂತಹ ಕ್ಷೇತ್ರಗಳಲ್ಲಿ ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ಪವನ ವಿದ್ಯುತ್ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪರಮಾಣು ವಿದ್ಯುತ್ ಉತ್ಪಾದನೆಯ ಮೇಲೂ ಭಾರತ ಗಮನ ಹರಿಸುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮಾತನಾಡಿ, ಪರಿಸರ ನ್ಯಾಯಮಂಡಳಿಗಳು ಮತ್ತು ನಿಯಂತ್ರಣ ವ್ಯವಸ್ಥೆಗಳು ಅಸ್ತಿತ್ವಕ್ಕೆ ಬರುವುದಕ್ಕಿಂತಲೂ ಬಹಳ ಹಿಂದಿನಿಂದಲೇ ದೇಶದಲ್ಲಿ ಭೂಮಿಯನ್ನು ಸಂರಕ್ಷಿಸುವ ಪರಿಕಲ್ಪನೆ ಇತ್ತು.

0: ಅರಣ್ಯ, ಸರೋವರ, ನದಿ ಮತ್ತು ವನ್ಯಜೀವಿಗಳನ್ನು ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಸುಧಾರಿಸುವುದು ಪ್ರತಿಯೋರ್ವ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ. ಭಾರತದ ಸಂವಿಧಾನ ಕೇವಲ ರಾಜಕೀಯ ದಾಖಲೆಯಲ್ಲ, ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗಳೆಡೆಗಿನ ನೈತಿಕ ಬದ್ಧತೆಯೂ ಆಗಿದೆ ಎಂದು ಹೇಳಿದರು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನ ಮೂಲಗಳು ಪಾಲು ಶೇಕಡಾ 54ಕ್ಕಿಂತ ಹೆಚ್ಚಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದು ಸೌರ ವಿದ್ಯುತ್ ಕ್ಷೇತ್ರದ ಬೆಳವಣಿಗೆಯಲ್ಲಿ ವಿಶ್ವದ 2ನೇ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದು, ಈ ಕುರಿತಂತೆ ವರದಿ ಇದೀಗ ಮೂಡಿಬರಲಿದೆ.
3: ಭಾರತದಲ್ಲಿ ಅಂತರಿಕ್ಷ ಕ್ಷೇತ್ರದ ಚಟುವಟಿಕೆಗಳು ಬಹುತೇಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿದ್ದವು. ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಗೆ ಕಾನೂನುಬದ್ಧ ನಿರ್ಬಂಧ ಇರಲಿಲ್ಲ. ಆದರೆ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳಿಗೆ ಪ್ರವೇಶ ಕಲ್ಪಿಸಲು ಯಾವುದೇ ಪ್ರಾಧಿಕಾರ ಇರಲಿಲ್ಲ. ಇದರಿಂದ ಖಾಸಗಿ ಸಂಸ್ಥೆಗಳಿಗೆ ಅಂತರಿಕ್ಷ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶಗಳು ಸೀಮಿತವಾಗಿದ್ದವು. 2020ರಲ್ಲಿ ಬಾಹ್ಯಾಕಾಶ ಇಲಾಖೆಯ ಅಧೀನದಲ್ಲಿ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಭಾರತೀಯ ರಾಷ್ಟ್ರೀಯ ಅಂತರಿಕ್ಷ ಪ್ರೋತ್ಸಾಹ ಮತ್ತು ಅಧಿಕೃತೀಕರಣ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಇದು ಖಾಸಗಿ ಸಂಸ್ಥೆಗಳ ಉಡಾವಣೆ ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅನುಮತಿ ನೀಡುತ್ತದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಸೌಲಭ್ಯಗಳನ್ನು ಬಳಸಲು ಅವಕಾಶ ಕಲ್ಪಿಸುವುದರ ಜೊತೆಗೆ ಘಟಕಗಳ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗೆ ಅಂತರಿಕ್ಷ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿನ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತದೆ. ಇದೀಗ ಭಾರತದ ಅಂತರಿಕ್ಷ ಕ್ಷೇತ್ರದ ನವೋದ್ಯಮ ಸಂಸ್ಥೆಗಳು ಉಡಾವಣಾ ವಾಹನಗಳು ಮತ್ತು ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿವೆ. ಭೂವೀಕ್ಷಣಾ ಸೇವೆಗಳನ್ನು ವಾಣಿಜ್ಯವಾಗಿ ಒದಗಿಸುತ್ತಿವೆ. ಇದೇ ವೇಳೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಮುಂದುವರೆದಿದ್ದು ವೈಜ್ಞಾನಿಕ ಮತ್ತು ಕಾರ್ಯತಂತ್ರದ ಮಹತ್ವದ ಯೋಜನೆಗಳಿಗೆ ಸಂಸ್ಥೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಸಾಮಾನ್ಯ ಹಾಗೂ ನಿಯಮಿತ ಸಾಮರ್ಥ್ಯ ವಿಸ್ತರಣೆಯ ಜವಾಬ್ದಾರಿಯನ್ನು ಖಾಸಗಿ ಸಂಸ್ಥೆಗಳು ವಹಿಸಿಕೊಳ್ಳುತ್ತಿವೆ. ಇದರಿಂದ ಭಾರತೀಯ ಖಾಸಗಿ ವಲಯದ ನವೋದ್ಯಮಕ್ಕೆ ಅಂತರಿಕ್ಷ ಕ್ಷೇತ್ರದ ಮುಕ್ತ ವಲಯವಾಗಿ ರೂಪುಗೊಂಡಿದೆ.
0: ಜಪಾನ್ನ ಐಚಿ ನಗೋಯಾದಲ್ಲಿಂದು 2026ರ ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಭಾರತೀಯ ಕಾಲಮಾನ 2:30 ಆರಂಭವಾಗಲಿದೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್ ಮತ್ತು ಕಬಡ್ಡಿ ಆಟಗಾರ ಪವನ್ ಸೆಹ್ರಾವತ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಕಂಚಿನ ಪದಕ ಗೆದ್ದಿರುವ ಮನು ಭಾಕರ್ ಪ್ರಸ್ತುತ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್, ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಹಾಗೂ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ತಜೀಂದರ್ ಪಾಲ್ ಸಿಂಗ್ ತೂರ್ ಪುರುಷರ ಶಾರ್ಟ್ಪುಟ್ನಲ್ಲಿ ಸತತ 3ನೇ ಏಷ್ಯನ್ ಕ್ರೀಡಾಕೂಟದ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿದ್ದಾರೆ. 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ನಾಳೆಯಿಂದ October 4ರವರೆಗೆ ನಡೆಯಲಿದ್ದು 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ 2.0 ಅಡಿಯಲ್ಲಿ 34,000 ಗ್ರಾಮೀಣ ಯುವಕರಿಗೆ ಕೌಶಲ್ಯ ತರಬೇತಿ. ಪರಿಸರ ಸಂರಕ್ಷಣೆಯಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಹಾಗೂ ಏಷ್ಯನ್ ಗೇಮ್ಸ್ 2026ರ ಕ್ರೀಡಾಕೂಟ ಜಪಾನ್ನ ಐಚಿ ನಗೋಯಾದಲ್ಲಿಂದು ಉದ್ಘಾಟನಾ ಸಮಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತ.

0: ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

ಸಂದೇಶ ನಮಗೆ, ಸಂಗೀತ ನಿಮಗೆ. ಹೌದು, ಸಂದೇಶ ನಮಗೆ, ಚಿತ್ರಗೀತೆಗಳು ನಿಮಗೆ. ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು. ಇಂದು ಶನಿವಾರ ಅಲ್ವೇ? ಸೊ ಈ ದಿನದ ಲಂಚ್ ಟೈಮ್ ಕಾರ್ಯಕ್ರಮದಲ್ಲಿ ಶ್ರೋತೃಗಳ, ಕೇಳುಗರ ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಮೆಚ್ಚಿನ ಗೀತೆ ಪ್ರಸಾರವಾಗಬೇಕಾದ್ರೆ ಮೆಚ್ಚಿನ ಗೀತೆಯ ಮೊದಲ ಸಾಲು, ನಿಮ್ಮ ಮೆಚ್ಚಿನ ಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ನಿಮ್ಮ ಹಾಗೂ ಊರಿನ ಹೆಸರನ್ನು ಸಹ ಬರೆದು ತಿಳಿಸಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ನಂಬರ್ ಮತ್ತೊಮ್ಮೆ 9483091029. ಈಗಾಗಲೇ ಸಂದೇಶಗಳು ಬಂದಿವೆ. ಸಂದೇಶಗಳ ಕಡೆ ಗಮನ ಹರಿಸುವುದಾದರೆ ಬೆಂಗಳೂರಿನ ಬಿಂದು ಪ್ರಕಾಶ್ ಇವರ ಸಂದೇಶ, ಮೊದಲ ಸಂದೇಶ. ಇವರಿಗಾಗಿ ಕರ್ಣ ಚಿತ್ರದ ಈ ಗೀತೆ.

ಸಂದೇಶ ನಮಗೆ, ಸಂಗೀತ ನಿಮಗೆ. ಕಾರ್ಯಕ್ರಮದ ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಕರ್ಣ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಶಿವದಯಶಂಕರ್ ಅವರ ಗೀತೆ ರಚನೆ, ಎಂ ರಂಗಾರಾವ್ ಅವರ ಸಂಗೀತವಿತ್ತು. ಇನ್ನು ದೂರದ ಕ್ರೊಯೇಷ್ಯಾ ದೇಶದ ಸ್ಪ್ಲಿಟ್ ನಗರದಲ್ಲಿ ಕೂತು ನಮ್ಮ ವಿವಿಧ ಭಾರತಿ ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳುತ್ತಿರುವ ಧಾತ್ರಿ ಹಾಗೂ ಹರ್ಷ, ನಿಮಗಾಗಿ ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರ ಚಲಿಸುವ ಮೋಡಗಳು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಶಿವದಯಶಂಕರ್ ಅವರ ಗೀತೆ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು ನನ್ನ ಒಂದು ಅಚ್ಚುಮೆಚ್ಚಿನ ಗೀತೆ ಸಹ.

ಚಲಿಸುವ ಮೋಡಗಳು ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಈಗ ಹೊಸ ನೀರು ಚಿತ್ರದ ಗೀತೆ. ಈ ಗೀತೆ ಮೈಸೂರಿನಿಂದ ಬಸವರಾಜ್ ಅವರ ಸಂದೇಶ ಬಂದಿದೆ ನಿಮಗಾಗಿ. ಹೊಸ ನೀರು ಚಿತ್ರದ ಈ ಗೀತೆ

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತಹ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
2: ಸಂದೇಶ. ನಮಗೆ ಸಂಗೀತ, ನಿಮಗೆ ಮೆಚ್ಚಿನ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಭದ್ರಾವತಿಯ ಧನಲಕ್ಷ್ಮಿ ಹಾಗೂ ಯೋಗೇಶ್ ನಿಮಗಾಗಿ. ಚಿತ್ರ ಸಾಮ್ರಾಟ್, ಇದು ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಗೀತೆ.

ಬೆಂಗಳೂರಿನ ವೇವಸ್ ಕಾಲೋನಿ, ಇಲ್ಲಿಂದ ನವೀನ್ ಕಾವ್ಯ ಅವರ ಸಂದೇಶ ಸಹ ಬಂದಿದೆ. ಅವರಿಗಾಗಿ ಒಂದು ಗೀತೆ, ಚಿತ್ರ ರಾಮ ರಾಮಾರೇ.

ದೂರದ ಕಲಬುರಗಿಯಿಂದ ಸುರೇಶ್ ಬಸವನೂರ್ ಅವರ ಸಂದೇಶ ಬಂದಿದೆ. ಇವರು ಶಿವಾನಂದ ಬಡಗನ್ ಗಡಿಕೇಶ್ವರ್ ಇವರಿಗಾಗಿ ರಾಮಣ್ಣ ಶಾಮಣ್ಣ ಈ ಚಿತ್ರದ ಒಂದು ಗೀತೆಯನ್ನು ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಶ್ರೀ ಉದಯಶಂಕರ್ ಅವರ ಗೀತ ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ ಹಾಗೂ ಸಂಗೀತ ನಿರ್ದೇಶನ.

ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಕಾರ್ಯಕ್ರಮದಲ್ಲಿ ಸಾಧು ಮಹಾರಾಜ್ ಅಂದ್ರೆ ಸಾಧು ಕೋಕಿಲ ಅವರು ಹಾಡಿರುವ ಒಂದು ಗೀತೆ ಕೇಳಬೇಕು ಅಂತ ಬೆಂಗಳೂರಿನ ಕುಮಾರ್, ಬಂಗಾರಿ, ಆಟೋ ಹಾಗೂ ಅರುಣ ಅವರ ಸಂದೇಶ ಬಂದಿದೆ. ನಿಮಗಾಗಿ ಎದೆಗಾರಿಕೆ, ಸಾಧು ಕೋಕಿಲ ಅವರು ಹಾಡಿರುವ ಎದೆಗಾರಿಕೆ ಈ ಚಿತ್ರದ ಒಂದು ಗೀತೆ.

ಜಗಳೂರಿನ ಹನುಮಂತಪ್ಪ ಮಡಿವಾಳರ್, ನಿಮಗಾಗಿ ನಾನಿರುವುದೇ ನಿನಗಾಗಿ ಈ ಚಿತ್ರದ ಗೀತೆ. ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆ.

ಪ್ರಿಯ ಕೇಳುಗರೆ, ಕಾರ್ಯಕ್ರಮಕ್ಕೆ ನೂರಾರು ಸಂದೇಶಗಳು ಬಂದಿವೆ. ನಮಗಿರುವುದು ಸೀಮಿತವಾದ ಕಾಲಾವಕಾಶ. ಈ ಕಾಲಾವಕಾಶದಲ್ಲಿ ಇನ್ನೂ ಯಾರೆಲ್ಲರ ಗೀತೆಗಳನ್ನು ಪ್ರಸಾರ ಮಾಡಬಹುದು ಅಂತ ಖಂಡಿತ ನೋಡುವೆ. ಆದರೆ ಯಾರೂ ಸಹ ಬೇಸರ ಮಾಡಿಕೊಳ್ಳುವುದು ಬೇಡ. ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿ ಬನ್ನಿ. ಅದಾದ ನಂತರ ಕಾರ್ಯಕ್ರಮವನ್ನು ಮುಂದುವರೆಸೋಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಸಂದೇಶ ನಮಗೆ ಸಂಗೀತ ನಿಮಗೆ ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಮುಂದಿನ ಗೀತೆ ಚಿತ್ರದುರ್ಗದ ಎನ್ ಜಿ ಬಸವರಾಜ್ ಹಾಗೂ ಅನ್ನಪೂರ್ಣ ನಿಮಗಾಗಿ. ಚಿತ್ರ ಅವಳಿ ಚವಳಿ. ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ವಿಜಯ ನಾರಸಿಂಹ ಅವರ ಗೀತರಚನೆ, ಸತ್ಯಂ ಅವರ ಸಂಗೀತ.

ಕೆಳಗಡೆ ಸಮಯ ನೋಡಿದ್ರೆ ಇನ್ನು ಎರಡು ಗೀತೆಗಳನ್ನು ಪ್ರಸಾರ ಮಾಡುವಷ್ಟು ಸಮಯ ನಮಗಿದೆ. ಇನ್ನು ನಮಗೆ ಬಂದಿರುವ ಸಂದೇಶಗಳ ಕಡೆ ಗಮನ ಹರಿಸಿದ್ರೆ, ಒಂದು ಎಸ್ ಎಂ ಶೋಭಾ ಹಾಸನದ, ಇವರಿಗಾಗಿ ಒಂದು ಗೀತೆ ಪ್ರಸಾರ ಆಗುತ್ತೆ. ಇದಾದ ನಂತರ ಮೈಸೂರಿನ ಮಂಗಳ ಅವರಿಗಾಗಿ ಒಂದು ಗೀತೆ ಪ್ರಸಾರ ಆಗುತ್ತೆ. ಈಗ ಸವರ್ಣ ದೀರ್ಘ ಸಂಧಿ ಈ ಚಿತ್ರದ ಒಂದು ಗೀತೆ, ಶ್ರೇಯಾ ಘೋಷಾಲ್ ಅವರು ಗೀತೆಯನ್ನು ಹಾಡಿದ್ದಾರೆ.

ಶ್ರೋತೃಗಳೇ, ಸಂದೇಶಗಳು ಹೇಗೆ ನಮ್ಮ ಇನ್ಬಾಕ್ಸ್ ತಲುಪಿದೆಯೋ ಹಾಗೆ ಸ್ವೀಕಾರ ಮಾಡಿದ್ದೀನಿ. ಯಾರೆಲ್ಲರ ಗೀತೆಗಳು ಇಂದು ಪ್ರಸಾರ ಆಗಲಿಲ್ಲ, ಬೇಸರ ಬೇಡ, ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಗೀತೆಗಳನ್ನು ಪ್ರಸಾರ ಮಾಡುವೆ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ.

ಸಿಂಹಾದ್ರಿಯ ಸಿಂಹ ಈ ಚಿತ್ರದ ಗೀತೆ ಮೈಸೂರಿನ ಮಂಗಳ ನಿಮಗಾಗಿ. ಈ ಗೀತೆಯ ನಂತರ ವಾರ್ತೆಗಳ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 20ನೇ ಆವೃತ್ತಿ ಉದ್ಯೋಗ ಮೇಳಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಬೆಂಗಳೂರಿನಲ್ಲಿ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ. ಮಂಗಳೂರು ಬಂದರಿಗೆ ಮುಖ್ಯಮಂತ್ರಿ ದಿಢೀರ್ ಭೇಟಿ, ಮೀನುಗಾರರು ವ್ಯಾಪಾರಿಗಳೊಂದಿಗೆ ಚರ್ಚೆ.

0: ಸಹಕಾರ ಪದ್ಧತಿಯಿಂದ ರೈತರ ಪ್ರಗತಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಇಂದು ಅಂತಾರಾಷ್ಟ್ರೀಯ ಕಡಲ ತೀರ ಸ್ವಚ್ಛತಾ ದಿನ, ಉಡುಪಿ ಕಾರವಾರದಲ್ಲಿ ಸ್ವಚ್ಛತಾ ಅಭಿಯಾನ. ಕೊಡಗಿನ ದುಬಾರೆ ಆನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ನಡೆದ 20ನೇ ಆವೃತ್ತಿಯ ಉದ್ಯೋಗ ಮೇಳವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ 51,000ಕ್ಕೂ ಹೆಚ್ಚು ನೇಮಕಾತಿ ಪತ್ರಗಳನ್ನು ಈ ಬಾರಿ ವಿತರಿಸಲಾಗಿದೆ. ಇದೇ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಯುವಜನತೆಯ ಪ್ರತಿಭೆ ಮತ್ತು ಕೌಶಲ್ಯಗಳು ಜಾಗತಿಕ ವಿಶ್ವಾಸವನ್ನು ಗಳಿಸಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ನಾಸಿನ್ ವಲಯ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಇನ್ನೊಂದೆಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿವಿಧ ಇಲಾಖೆಗಳ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ಮಂಗಳೂರಿನ ಬಂದರಿಗೆ ದಿಢೀರ್ ಭೇಟಿ ನೀಡಿ ಮೀನುಗಾರರು ಹಾಗೂ ವ್ಯಾಪಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಮುಂಜಾನೆಯೇ ಬಂದರಿಗೆ ಭೇಟಿ ನೀಡಿ ಬೋಟ್ನಲ್ಲಿ ಪ್ರಯಾಣ ಮಾಡುವ ಮೂಲಕ ಬಂದರು ಅಭಿವೃದ್ಧಿಗೆ ಈಗಾಗಲೇ ಕೈಗೊಂಡಿರುವ ಕ್ರಮಗಳು ಹಾಗೂ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಮೀನುಗಾರರ ಮುಖಂಡರಿಂದ ಮಾಹಿತಿ ಪಡೆದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿವಿಧ ಮೂಲೆಗಳಿಂದ ಇಲ್ಲಿಗೆ ಬಂದು ವ್ಯಾಪಾರಿಗಳು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಇವರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಕರಾವಳಿ ರಾಜ್ಯ ಮಾತ್ರವಲ್ಲ, ದೇಶದ ಸಂಪತ್ತು ಎಂದು ಅಭಿಪ್ರಾಯಪಟ್ಟರು. ಸಹಕಾರ ಪದ್ಧತಿಯಿಂದ ರೈತರ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತೀರ್ಥಹಳ್ಳಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಮೃತ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು, ಇದೇ ಸಹಕಾರ ತತ್ವ ಎಂದು ಅಭಿಪ್ರಾಯಪಟ್ಟರು. ಕಬ್ಬಿನ ಕಾರ್ಖಾನೆಗಳು ಸಹಕಾರಿ ಪದ್ಧತಿಯಲ್ಲಿ ನಡೆದು ಬಂದು ರೈತರನ್ನು ಕಾಪಾಡಿದೆ. ಮಲೆನಾಡು ಭಾಗದಲ್ಲಿ ಬಸ್, ಆಸ್ಪತ್ರೆ, ಬ್ಯಾಂಕ್ಗಳು ಸಹಕಾರಿ ಪದ್ಧತಿಯಲ್ಲಿ ನಡೆಯುತ್ತಿದ್ದು ಇದು ಈ ಭಾಗದ ಹೆಗ್ಗಳಿಕೆಯಾಗಿದೆ ಎಂದು ತಿಳಿಸಿದರು. ಉಡುಪಿ ಜಿಲ್ಲಾಡಳಿತ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ, ಭಾರತೀಯ ಪೃಥ್ವಿ ವಿಜ್ಞಾನ ಸಚಿವಾಲಯ, ಅಂಚೆ ಇಲಾಖೆ ಉಡುಪಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಲ್ಪೆ ಕಡಲ ಕಿನಾರೆಯಲ್ಲಿ ಇಂದು ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಧ್ಯೇಯ ವಾಕ್ಯದಡಿ ಬೀಚ್ ಕ್ಲೀನಿಂಗ್ ಕಾರ್ಯಕ್ರಮ ನಡೆಯಿತು. ಅಭಿಯಾನದ ಅಂಗವಾಗಿ ಮಲ್ಪೆ ಕಡಲ ತೀರದಲ್ಲಿ ಸಂಗ್ರಹವಾಗಿದ್ದ ಪ್ಲಾಸ್ಟಿಕ್ ಬಾಟಲಿಗಳು, ಪ್ಲಾಸ್ಟಿಕ್ ಚೀಲಗಳು ಹಾಗೂ ಇತರ ತ್ಯಾಜ್ಯವನ್ನು ಸ್ವಯಂ ಸೇವಕರು ತೆರವುಗೊಳಿಸಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರು ಅಭಿಯಾನದಲ್ಲಿ ಪಾಲ್ಗೊಂಡರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿಂದು ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ 5.0 ಹಾಗೂ ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ನಡೆಯುತ್ತಿರುವ ರಾಷ್ಟವ್ಯಾಪಿ ಅಭಿಯಾನದ ಅಂಗವಾಗಿ ಪರಿಸರ ಇಲಾಖೆ, ಅರಣ್ಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ವಚ್ಛತಾ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪರಿಸರ ಪ್ರೇಮಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಸೇರಿದಂತೆ 200ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ಕಡಲ ತೀರದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಒಳಗೊಂಡು ವಿವಿಧ ತ್ಯಾಜ್ಯಗಳನ್ನು ಸಂಗ್ರಹಿಸಿದರು. ಅಭಿಯಾನದ ಸಂಯೋಜಕ ಡಾ ಜಗನ್ನಾಥ ರಾಥೋಡ ಮಾತನಾಡಿ, ಕಡಲ ತೀರಗಳು ಪ್ರಕೃತಿಯ ಅಮೂಲ್ಯ ಕೊಡುಗೆಯಾಗಿದ್ದು ಕರಾವಳಿ ಪ್ರದೇಶದ ಪರಿಸರ ಸಮತೋಲನದ ಜೊತೆಗೆ ಲಕ್ಷಾಂತರ ಜನರ ಜೀವನೋಪಾಯಕ್ಕೂ ಆಧಾರವಾಗಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿರುವ ದುಬಾರೆ ಆನೆ ಶಿಬಿರವನ್ನು ನಾಳೆಯಿಂದ ಸಾರ್ವಜನಿಕರ ವೀಕ್ಷಣೆಗೆ ಪುನರಾರಂಭಿಸಲು ಅರಣ್ಯ ಇಲಾಖೆ ನಿರ್ಧರಿಸಿದೆ. ಆನೆ ಶಿಬಿರಗಳಿಗಾಗಿ ರಾಜ್ಯ ಸರ್ಕಾರದಿಂದ ರೂಪಿಸಲಾಗಿರುವ ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ಅನುಷ್ಠಾನಗೊಳಿಸಿದ ನಂತರ ದುಬಾರೆ ಆನೆ ಶಿಬಿರವನ್ನು ಪುನರಾರಂಭಿಸಲಾಗುತ್ತಿದೆ. ಆರಂಭಿಕ ಹಂತದಲ್ಲಿ ಬೆಳಗಿನ ಅವಧಿಯಲ್ಲಿ 9:30 11:30 ಮಾತ್ರ ಶಿಬಿರದ ಚಟುವಟಿಕೆಗಳನ್ನು ನಡೆಸಲು ನಿರ್ಧರಿಸಲಾಗಿದೆ. ಹೊಸ ನಿಯಮಗಳ ಪ್ರಕಾರ ಸಾರ್ವಜನಿಕರು ಮತ್ತು ಆನೆಗಳ ನಡುವೆ ಯಾವುದೇ ರೀತಿಯ ನೇರ ಸಂಪರ್ಕಕ್ಕೆ ಅವಕಾಶ ಇರುವುದಿಲ್ಲ. ಪ್ರವಾಸಿಗರಿಂದ ಆನೆಗಳಿಗೆ ಸ್ನಾನ ಮಾಡಿಸುವುದು ಹಾಗೂ ಆಹಾರ ನೀಡುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ತುಮಕೂರು ಜಿಲ್ಲಾಡಳಿತ ಹಾಗೂ ಪ್ರಜಾಸೇವಾ ಇಲಾಖೆ ವತಿಯಿಂದ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ಆಯೋಜಿಸಿದ್ದ ಪ್ರಜಾಸೇವಾ ಆಂದೋಲನ ಸಭೆಗೆ ಮಾನ್ಯ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕುಂದುಕೊರತೆಗಳನ್ನು ಆಲಿಸಿದರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ತಮಗೆ ಸರ್ಕಾರದಿಂದ ಸಿಗಬೇಕಾದ ನೆರವು ಮತ್ತು ಸವಲತ್ತುಗಳು ಹಾಗೂ ವಿವಿಧ ಸಮಸ್ಯೆಗಳನ್ನು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ಸಾರ್ವಜನಿಕರಿಂದ ಸ್ವೀಕರಿಸಿದ ಪ್ರತಿಯೊಂದು ಅರ್ಜಿಯನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ಅರ್ಹ ಪ್ರಕರಣಗಳಲ್ಲಿ ಕಾಲಮಿತಿಯೊಳಗೆ ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದರು. ಯಾವುದೇ ಅರ್ಹ ವ್ಯಕ್ತಿ ಸರ್ಕಾರಿ ಸೇವೆಗಳಿಂದ ವಂಚಿತರಾಗದಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದರ ಕುರಿತು ಒಂದು ನೋಟ. 2020 ಆರಂಭವಾಗಿ ಭಾರತೀಯ ಬಾಹ್ಯಾಕಾಶ ನೀತಿ 2023 ರೂಪುಗೊಂಡಿರುವ ಬಾಹ್ಯಾಕಾಶ ವಲಯದ ಸುಧಾರಣೆಗಳು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಸರ್ಕಾರದ ಏಕಸ್ವಾಮ್ಯದಿಂದ ಕ್ರಿಯಾಶೀಲ ಹಾಗೂ ಸ್ಪರ್ಧಾತ್ಮಕ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ವ್ಯವಸ್ಥೆಯನ್ನಾಗಿ ಪರಿವರ್ತಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳು ಬಾಹ್ಯಾಕಾಶ ತಂತ್ರಜ್ಞಾನದ ಅಭಿವೃದ್ಧಿಗೆ ನೆರವಾಗುತ್ತಿದೆ. ಐಐಟಿ ಮದ್ರಾಸ್ನ ಎಂಜಿನಿಯರ್ಗಳ ತಂಡ ಸ್ಥಾಪಿಸಿದ ಗ್ಯಾಲೆಕ್ಸ್ ಐ ಎಂಬ ಬಾಹ್ಯಾಕಾಶ ನವೋದ್ಯಮ ಸಂಸ್ಥೆಯು ವಿಶ್ವದ ಮೊದಲ ಆಪ್ಟೋಸ್ಟಾರ್ ಉಪಗ್ರಹವಾದ ಮಿಷನ್ ದೃಷ್ಟಿಯನ್ನು ಅಭಿವೃದ್ಧಿಪಡಿಸಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಈ ಕುರಿತಂತೆ ಗ್ಯಾಲೆಕ್ಸಿ ಐನ ಸಹ ಸಂಸ್ಥಾಪಕ ಸುಯೇಶ್ ಸಿಂಗ್ ಆಕಾಶವಾಣಿಯೊಂದಿಗೆ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ.
4: India's space program has made significant contribution to national development through communication, navigation, weather forecasting, disaster management, agriculture and scientific advancement. ISRO is focusing on research and frontier technologies including Gaganyaan, next generation launch vehicle, the Bharati Antariksh Station, planetary exploration and lunar landing. Together, ISRO, industry, academia and our youth can accelerate innovation and contribute to make the vision of Viksit Bharat 2047 a reality.
0: ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಮತದಾರರ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಗಟ್ಟಿ ಪ್ರಜಾಪ್ರಭುತ್ವಕ್ಕಾಗಿ ಓಟ ಎಂಬ ಸಂದೇಶದೊಂದಿಗೆ ನಾಳೆ ಬಳ್ಳಾರಿ ನಗರದಲ್ಲಿ ಮ್ಯಾರಥಾನ್ ನಡೆಯಲಿದೆ. ಇದೇ 21 ನಿಗದಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ತಿಳಿಸಿದ್ದಾರೆ. ಮುಂದಿನ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುವುದರ ಜೊತೆಗೆ ಆತ್ಮವಿಶ್ವಾಸ, ಶಿಸ್ತು ಮತ್ತು ತಂಡದ ಮನೋಭಾವ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಗದಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಬಿಬಿ ಅಸೂಟಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ವತಿಯಿಂದ ಚಿತ್ರದುರ್ಗ ನಗರದ ಡಿಸಿ ಸರ್ಕಲ್ ಬಳಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಈ ಶಿಬಿರ ನಡೆಯಿತು. ಗ್ರಾಮೀಣ ಸಮುದಾಯಗಳಲ್ಲಿ ಶುಚಿತ್ವ ಹಾಗೂ ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ರೂಢಿಸುವ ನಿಟ್ಟಿನಲ್ಲಿ 2 ಜಿಲ್ಲೆಯಲ್ಲಿ ಸ್ವಚ್ಛತಾ ಹೀ ಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿ ಉದ್ಯೋಗ ಮೇಳಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಬೆಂಗಳೂರಿನಲ್ಲಿ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಣೆ. ಮಂಗಳೂರು ಬಂದರಿಗೆ ಮುಖ್ಯಮಂತ್ರಿ ದಿಢೀರ್ ಭೇಟಿ, ಮೀನುಗಾರರು ವ್ಯಾಪಾರಿಗಳೊಂದಿಗೆ ಚರ್ಚೆ. ಸಹಕಾರ ಪದ್ಧತಿಯಿಂದ ರೈತರ ಪ್ರಗತಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಇಂದು ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ದಿನ, ಉಡುಪಿ ಕಾರವಾರದಲ್ಲಿ ಸ್ವಚ್ಛತಾ ಅಭಿಯಾನ. ಕೊಡಗಿನ ದುಬಾರೆ ಆನೆ ಶಿಬಿರ ನಾಳೆಯಿಂದ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ಒಂದೊಂದು ಸ್ಟೇಷನ್ ಕೇಳ್ತೀನಿ. ನನಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತೀಯ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ ಖುಷಿ ಪಡ್ರಿ, ನಾನು ಕೇಳ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 2:41.

ಅಯ್ಯಯ್ಯಯ್ಯಯ್ಯೋ, ಇವನು ಒಬ್ಬ ಕುಚೇಲ, ರಕ್ತಾಮಾಂಸ ಏನೂ ಇಲ್ಲದ ಒಣಗಿದ ಚರ್ಮದ ಚೀಲ. ಕುಡಿಸೋ ಇವನಿಗೆ ಭರ್ಜರಿಯಾದ ಬಾದಾಮಿ ಹಾಲ, ಕೂಡಲೇ ಬರಲಿ ಮೈಕೈ ತುಂಬಿ ಭೀಮನ ಬಾಹುಬಲ. ಕೊಡು ಕುಡಿ

0: ಕಟ್ಟಿರಲಿ ವೈರಿ ಮೇಲೆ ಗುರಿಯಿದಲಿ. ಎಡಗಾಲ್ ಜಾಟ್ ಎಡ ಎಡ ಎಡ, ಬಲಗಾಲ್ ಜಾಟ್ ಬಲ ಬಲ ಬಲ, ಎಡಲ ಎಡ ಬಲ, ಎರಡು ಕಾಲು ಒಟ್ಟಿಗೆ ಜಾಡ್ಸು. ಯುದ್ಧ ಯುದ್ಧ ಶತ್ರು ಮೈ ಮೇಲ್ ಬಿದ್ದ, ನಿದ್ದೆ ಮಾಡೋದ್ ಬಿಟ್ಟು ಎದ್ದು ಹಾಕೋ ಬೆನ್ ಮೇಲ್ ಗುದ್ದ.
1: ಕೃಷ್ಣನ್ ಎಸ್ ಸಿ ಈ ಗೀತೆಯನ್ನು ಹಾಡಿದವರು. ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ವೀರ ಸಂಕಲ್ಪ ಈ ಚಿತ್ರದ ಗೀತೆಗಳನ್ನು ಕೇಳುತ್ತಿರುವಿರಿ. ಇದು 1964 ನಿರ್ಮಾಣಗೊಂಡ ಚಿತ್ರ. ಹುಣಸೂರು ಕೃಷ್ಣಮೂರ್ತಿ ಈ ಚಿತ್ರದ ನಿರ್ದೇಶಕರು. ರಾಜನ್ ನಾಗೇಂದ್ರ ಚಿತ್ರದ ಸಂಗೀತ ನಿರ್ದೇಶಕರು. ಗೀತೆಗಳನ್ನು ಬರೆದವರು ಹುಣಸೂರು ಕೃಷ್ಣಮೂರ್ತಿಯವರೇ.

ನಮ್ಮ ಅನೇಕ ಕೇಳುಗರು ಇಂದಿನ ಪರಿಮಳ ಕಾರ್ಯಕ್ರಮದ ವಿಷಯ ತಿಳಿಸಲಿಲ್ಲ ಅಂತ ಮತ್ತೆ ಮತ್ತೆ ಸಂದೇಶ ಕಳಿಸ್ತಾ ಇದ್ದೀರಾ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಉಪೇಂದ್ರ ಕುಮಾರ್, ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅವರ ವಿಶೇಷ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹೌದು ಕೇಳಿದ್ರೆ, ಇಂದು ಸಂಜೆ 4 ಗಂಟೆಯಿಂದ ಪ್ರಸಾರವಾಗುವ ಪರಿಮಳ ಕಾರ್ಯಕ್ರಮದಲ್ಲಿ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅವರ ವಿಶೇಷ ಕೊಂಚ ಮಾತು ಹೆಚ್ಚು ಗೀತೆಗಳು ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೂ. ಇನ್ನು ಚಿತ್ರತಾಣ ಕಾರ್ಯಕ್ರಮ ಮುಂದುವರಿಸುವುದಾದರೆ, ಇಂದಿನ ಚಿತ್ರತಾಣದಲ್ಲಿ ವೀರ ಸಂಕಲ್ಪ ಹುಣಸೂರು ಕೃಷ್ಣಮೂರ್ತಿಯವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ ಚಿತ್ರದ ಗೀತೆಗಳನ್ನು ಕೇಳುತ್ತಿರುವಿರಿ.

ಬೆಂಡ್ಯಾಲ ನಾಗೇಶ್ವರ ರಾವ್ ಅವರು ಹಾಡಿದ ವೀರ ಸಂಕಲ್ಪ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇನ್ನು ಯಾರೆಲ್ಲರೂ ಈ ಗೀತೆಗಳನ್ನ ಹಾಡಿದ್ರು ಅಂತ ನೋಡೋದಾದ್ರೆ ಎಲ್.ಆರ್. ಈಶ್ವರಿಯವರು ಸಹ ಈ ಗೀತೆಗಳನ್ನ ಹಾಡಿದ್ದಾರೆ ಚಿತ್ರದಲ್ಲಿ. ಕೃಷ್ಣನ್ ಎಸ್.ಸಿ. ಅವರು ಸಹ ಒಂದು ಗೀತೆಯನ್ನ ಹಾಡಿದ್ರು. ಇನ್ನು ಕಾರ್ಯಕ್ರಮದ ಕೊನೆಯ ಗೀತೆ ಇದು ಸಹ ಎಲ್.ಆರ್. ಈಶ್ವರಿಯವರು ಹಾಡಿರುವ ಗೀತೆ.

ವೀರ ಸಂಕಲ್ಪ ಈ ಚಿತ್ರದ ಗೀತೆಗಳೊಂದಿಗೆ ಇಂದಿನ ಚಿತ್ರತಾಣ ಕಾರ್ಯಕ್ರಮವೂ ಸಹ ಇಲ್ಲಿಗೆ ಮುಕ್ತಾಯವಾಯಿತು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ಎಲ್ಲರಿಗೂ ನಮಸ್ಕಾರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 3 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ಕಾರ್ಯಕ್ರಮಗಳನ್ನು ಕೇಳುವರಿಗೆ

0: ಕನ್ನಡ ಕನ್ನಡಿಗ ಕರ್ನಾಟಕ ಈ ಮೂರರ ಚಿಂತನೆ ಸದಾ ನಮ್ಮ ಉಸಿರಾಗಬೇಕು. ಕನ್ನಡ ಕನ್ನಡಿಗ ಕರ್ನಾಟಕದ ಬದುಕಿಗೆ ನಿಲುಗಡೆ ಎಂಬುದಿಲ್ಲ. ನಿಲುಗಡೆಯನ್ನು ಉಂಟು ಮಾಡುವ ಹೊರಗಿನ ಆಕ್ರಮಣಗಳ ಬಗ್ಗೆ ನಮ್ಮೊಳಗಿನ ಅರಿವು ಸದಾ ಜಾಗೃತವಾಗಿರಬೇಕು, ಕ್ರಿಯಾಶೀಲವಾಗಿರಬೇಕು.
1: ಕನ್ನಡದ ಪ್ರೀತಿ ಗತ ವೈಭವವನ್ನು ಸ್ಮರಣೆಗೆ ತರುವುದಕ್ಕೆ ಮಾತ್ರ ಸೀಮಿತ ಅಲ್ಲ, ಕನ್ನಡದ ವಿವೇಕವನ್ನು ಕನ್ನಡ ಮನಸ್ಸುಗಳಲ್ಲಿ ಬಿತ್ತುವ ಸಂಕಲ್ಪದ ಬೆಳಕಿನ ಬೀಜಗಳಿವು.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 4:00.

0: ಪರಿಮಳ. ಇಂದಿನ ಪರಿಮಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಆತ್ಮೀಯ ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು.
1: ಕುಂಡ್ಕೊಂಡು ರುಚಿ ನೋಡಿ ಪ್ಲೀಸ್.

ಕಾರ್ಯಕ್ರಮದ ಮೊದಲಿಗೆ ಪರೋಪಕಾರಿ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಅವರು ಗೀತೆಯನ್ನು ಹಾಡಿದವರು. ಜಿ ಉದಯಶಂಕರ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಕನ್ನಡ ಚಿತ್ರರಂಗದ ಮೊದಲ ಸಿನಿಮಾ ಸತಿ ಸುಲೋಚನ. ಇದು 1934 ಬಿಡುಗಡೆಯಾದ ಚಿತ್ರ. ಇದು ನಮಗೂ ನಿಮಗೂ ಗೊತ್ತಿರೋ ವಿಚಾರ. 1934 to 2026 ಕನ್ನಡ ಚಿತ್ರರಂಗದಲ್ಲಿ ಸಾವಿರಾರು ಸಿನಿಮಾಗಳು ನಿರ್ಮಾಣಗೊಂಡಿವೆ. ಸಾವಿರಾರು ಕಲಾವಿದರು ಇದಕ್ಕಾಗಿ ದುಡಿದಿದ್ದಾರೆ ಸಹ. ಹತ್ತಾರು ನಿರ್ದೇಶಕರು, ನಿರ್ಮಾಪಕರು, ಸಂಗೀತ ನಿರ್ದೇಶಕರು ಈ ಯಶಸ್ಸಿನ ಭಾಗ ಸಹ. ಅಂತಹದ್ದೇ ಒಬ್ಬ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಅವರ ಕುರಿತು ಕೊಂಚ ಮಾತು, ಹೆಚ್ಚು ಗೀತೆಗಳು.

ಮುದ್ದು ಮೀನಾ. ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ ಮುದ್ದು ಮೀನಾ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಸೋರಟ್ ಅಶ್ವಥ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಸಂಗೀತ ನಿರ್ದೇಶಕ ಅವರ ಉಪೇಂದ್ರ ಕುಮಾರ್ ಅವರ ಕುರಿತು ಮಾತು ಹಾಗೂ ಗೀತೆಗಳನ್ನು ಕೇಳುತ್ತಿರುವಿರಿ.

ಪಿ ಸುಶೀಲ್ ಅವರು ಹಾಡಿದ ಕಟಾರಿ ವೀರ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ.

ಎಸ್ ಜಾನಕಿ ಅವರು ಹಾಡಿದ ನಮ್ಮ ಮನೆ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತ ಪ್ರಿಯ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಉಪೇಂದ್ರ ಕುಮಾರ್ ಮೂಲತಃ ಒಡಿಸಾದವರು, ತಂದೆ ಲಕ್ಷ್ಮಣ ಸ್ವಾಮಿ. ಉಪೇಂದ್ರ ಕುಮಾರ್ ಓದಿದ್ದು 7ನೇ ತರಗತಿವರೆಗೆ. ತದನಂತರ ಸಂಬಂಧಿಕರಾದ ಅಪ್ಪ ರಾವ್ ಅವರ ಮುಖೇನ ಸಂಗೀತದ ಪರಿಚಯ ಆಗಿ ಮುಂದಿನ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಪದವಿ ಸಹ ಪಡೆದುಕೊಂಡರು.

ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಒರಿಯಾ ಸಂಗೀತದಲ್ಲಿ ಪದವಿ ಪಡೆದ ನಂತರ ಬಂದದ್ದು ಮದ್ರಾಸ್ಗೆ. ಅಲ್ಲಿ ವೈ ಆರ್ ಸ್ವಾಮಿ ಅವರ ಪರಿಚಯ ಆಗಿತ್ತು. ಉಪೇಂದ್ರ ಕುಮಾರ್ ಅವರ ಸಂಗೀತದ ಪಯಣ ಸಹ ಆರಂಭವಾಗಿತ್ತು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಿಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದ ಚಿತ್ರಗಳ ಕುರಿತು ಮಾತನಾಡುತ್ತಿದ್ದೇವೆ. 60ರ ದಶಕದಲ್ಲಿ ಆರಂಭವಾದ ಉಪೇಂದ್ರ ಕುಮಾರ್ ಅವರ ಸಿನಿಪಯಣ 70ರ ದಶಕ ಬರುವಷ್ಟರಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರಿತ್ತು.

ಎಪ್ಪತ್ತರ ದಶಕದ ಸಿನಿಮಾಗಳ ಯಶಸ್ಸು ಒಂದೆಡೆಯಾದರೆ, ಎಂಬತ್ತರ ದಶಕದಲ್ಲಿ ಅಪೂರ್ವ ಸಂಗಮ, ಧ್ರುವತಾರೆ, ಅನುರಾಗ ಅರಳಿತು, ಮನಮೆಚ್ಚಿದ ಹುಡುಗಿ, ದೇವತಾ ಮನುಷ್ಯ, ರಥಸಪ್ತಮಿ, ಈ ಎಲ್ಲ ಚಿತ್ರಗಳ ಯಶಸ್ಸು ಮತ್ತೊಂದೆಡೆ.

ಉಪೇಂದ್ರ ಕುಮಾರ್ ಅವರ 4 ದಶಕಗಳ ಸಿನಿ ಪಯಣದಲ್ಲಿ 200 ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಉಪೇಂದ್ರ ಕುಮಾರ್ ಅವರಿಗೆ ರಾಜ್ಯ ಪ್ರಶಸ್ತಿ ತಂದುಕೊಟ್ಟ ಚಿತ್ರಗಳೆಂದರೆ 1990 ಬಿಡುಗಡೆಯಾದ ನಂಜುಂಡಿ ಕಲ್ಯಾಣ ಹಾಗೂ ಹೃದಯ ಹಾಡಿತು.

1993ರಲ್ಲಿ ಜೀವನ ಚೈತ್ರ ಈ ಚಿತ್ರಕ್ಕೂ ಸಹ ಉಪೇಂದ್ರ ಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರೆತಿತ್ತು.

ಕಾರ್ಯಕ್ರಮದ ಮೊದಲಿಗೆ ಹೇಳಿದ ಹಾಗೆ ಉಪೇಂದ್ರ ಕುಮಾರ್ ಅವರ ಮಾತೃಭಾಷೆ ಒರಿಯಾ. ಇಷ್ಟಾದರೂ ಅವರು ಕನ್ನಡ ಚಿತ್ರರಂಗಕ್ಕೆ ಸಂಗೀತ ಲೋಕಕ್ಕೆ ನೀಡಿದ ಕೊಡುಗೆ ಅಪಾರ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದ ಗೀತೆಗಳು ಕನ್ನಡಿಗರಿಗೆ ಸದಾ ಅವರ ನೆನಪನ್ನು ಮಾಡುತ್ತಲೇ ಇರುತ್ತೆ.

0: ಇದಾಗಿತ್ತು ಇಂದಿನ ಪರಿಮಳ ವಿಶೇಷ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರವಾಗಿ ಸಾರ್ವಜನಿಕರೊಂದಿಗೆ ನೇರ ಸಂವಾದ ನಡೆಸಿದರು. ದೇಶಾದ್ಯಂತ 45 ಸ್ಥಳಗಳಲ್ಲಿ ಇಂದು ಆಯೋಜಿಸಲಾಗಿದ್ದ 20ನೇ ರೋಜ್ಗಾರ್ ಮೇಳವನ್ನು ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ಹಸ್ತಾಂತರಿಸಿದರು. ಗೃಹ ಸಚಿವ ಅಮಿತ್ ಶಾ ಅವರನ್ನು ಹುಬ್ಬಳ್ಳಿಯಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿಯಾಗಿ ಪಕ್ಷದ ಸಾಂಸ್ಥಿಕ ಚಟುವಟಿಕೆಗಳು ಹಾಗೂ ರಾಜ್ಯ ಸರ್ಕಾರದ ವಿರುದ್ದ ನಡೆಸಿದ ಬಳ್ಳಾರಿ ಚಲೋ ಯಾತ್ರೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ಚರ್ಚಿಸಲು ಹಾಗೂ ಪರಿಹಾರ ಕ್ರಮಗಳನ್ನು ಕಂಡುಕೊಳ್ಳಲು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಭಾರತದ ಆರ್ಥಿಕತೆ ಶೇಕಡಾ 7.8% ಬೆಳವಣಿಗೆ

ಸಲ್ಲಿಸುತ್ತಿದ್ದು, ಶಾಂತಿ ಮತ್ತು ಸ್ಥಿರತೆ ಇದ್ದಾಗ ಮಾತ್ರ ಸಮೃದ್ಧಿ ಸಾಧ್ಯ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಾಧೀಶರು ಮತ್ತು ಹೆಚ್ಚುವರಿ ನ್ಯಾಯಾಧೀಶರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ರಾಜ್ಯ ಹೈಕೋರ್ಟ್ಗೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಲೆ ವಿಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಾಧೀಶರನ್ನಾಗಿ ನೇಮಿಸಲಾಗಿದೆ. ಭಾರತದಿಂದ 11 ಟನ್ ತೂಕದ ಪರಿಹಾರ ಸಾಮಗ್ರಿಗಳನ್ನು ಹೊತ್ತ ಭಾರತೀಯ ವಾಯುಪಡೆಯ 9ನೇ ವಿಮಾನ ಇಂದು ನೇಪಾಳಕ್ಕೆ ಪ್ರಯಾಣಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ H-1B ವೀಸಾ ಕಾರ್ಯಕ್ರಮದ ಮೇಲಿನ ಮೇಲ್ವಿಚಾರಣೆಯನ್ನು ಬಿಗಿಗೊಳಿಸಿದೆ. ಉದ್ಯೋಗದಾತರ ಅರ್ಜಿಗಳನ್ನು ಕೂಲಂಕಷವಾಗಿ ಪರಿಶೀಲಿಸುವಂತೆ ಅಮೆರಿಕ ವಿದೇಶಾಂಗ ಕಾರ್ಮಿಕ ಮತ್ತು ಭದ್ರತಾ ಇಲಾಖೆಗಳಿಗೆ ಸೂಚನೆ ನೀಡಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ಇಂದು 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಚಾಲನೆ ದೊರೆಯಿತು. ಶೂಟರ್ ಮನು ಬಾಕರ್ ಮತ್ತು ಕಬಡ್ಡಿ ಆಟಗಾರ ಪವನ್ ಸೆಹರಾವತ್ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದು ಸಾಕಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 5:03. ಆತ್ಮೀಯ ಕೇಳುಗರಿಗೆಲ್ಲ ಮಧು ಮಾಲತಿ ಮಾಡುವ ನಮಸ್ಕಾರಗಳು.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ಸಂಜೆ ಮತ್ತು ನಾಳೆ ನಮ್ಮ ಎಫ್ಎಂನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರು ಪರಿಚಯ. ಕಾರ್ಯಕ್ರಮದ ಕಿರು ಪರಿಚಯದ ನಂತರ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02 ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:30 ಕ್ಯಾನ್ಸರ್ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 8:02 ಈ ರಾತ್ರಿ 8:02 ಚಲನಚಿತ್ರ ಧ್ವನಿವಾಹಿನಿ ಜೋಡಿ ಹಕ್ಕಿ. 9:15 ಹಿಂದಿ ಮೆಲೋಡಿಯಸ್. 10:02 ಪ್ರೇಮ ನಿನಾದ. 6:05 ನಾದೋಪಾಸನೆ ಭಕ್ತಿಗೀತೆಗಳನ್ನು ಕೇಳಬಹುದು. ಏಳು 7:15 ಶುಭೋದಯ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ಮೂಡಿಬರಲಿವೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. 9:00 ಇಂದಿನ ವಿಶೇಷ. 9:30 ಕ್ಯಾನ್ಸರ್ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:32 ಇಂದಿನ ವಿಶೇಷ ಕಾರ್ಯಕ್ರಮ ಮುಂದುವರಿಯಲಿದೆ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳುವಂತಹ ಸಮಯ. 11:02 ಹೊಸ ಹಾಡು.

11:30 ಕಲಾಭಾರತಿ ಕಾರ್ಯಕ್ರಮ, 12:05 ಕರೆಗೊಂದು ಹಾಡು. ನಾಳೆ ಮಧ್ಯಾಹ್ನ 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. 2:40 ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳನ್ನು ಕೇಳಬಹುದು. ನಾಳೆ ಮಧ್ಯಾಹ್ನ 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ, 4:00 ಪರಿಮಳ. ನಾಳೆ ಸಂಜೆ 5:05 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್. ಆರು ಗಂಟೆ 2 ನಿಮಿಷಕ್ಕೆ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:30 ಕ್ಯಾನ್ಸರ್ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 8:02 ಬೆಳ್ಳಿ ಬದುಕು ಕಾರ್ಯಕ್ರಮ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ಎಫ್ಎಂನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರು ಪರಿಚಯ ಮಾಡಿಕೊಂಡಿರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಸೇಫ್ಟಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್. ತೊಂಬತ್ತರ ದಶಕದ ಹಾಡುಗಳನ್ನ ಕೇಳಬಹುದು. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ನಾನು ಮಧುಮಾಲತಿ. ಹಿಮಪಾತ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ.

0: take and are advised for those who suffer from occasional constipation. Sweet potatoes, red potatoes, purple potatoes, and even plain old white potatoes are all high in fiber. One small potato with skin contains over 3 grams. Nuts aren't just a great source of protein and healthy fats. Sunflower seeds and almonds both provide more than 3 grams of fiber per serving, making them a wonderful source of protein and healthy fats. Increased consumption of high fiber meals or supplements decreases blood pressure, improves blood glucose control in diabetics, assists in weight loss, and improves the overall health of the body. Well, dear friends, with this very useful information on spice, the voice of hope, this is RJ Chetan saying a sweet little bye. You can call or write to us at 09515227039. That is 09515227039. Our email ID is feedbackamc1@gmail.com. That's feedbackamc1@gmail.com.
1: ಇದುವರೆಗೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಈಸ್ ಗೋಲ್ಡ್. ತೊಂಬತ್ತರ ದಶಕದ ಹಾಡುಗಳು ನಿಮಗಾಗಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಗಡಿಬಿಡಿ ಅಳಿಯ ಚಿತ್ರದ ಒಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಕೋಟಿಯವರ ಸಂಗೀತ.
2: ರಾಮರಸವೇ ಗಮ್ಮತ್ತು ನನ್ ಸಹವಾಸ ಆಪತ್ತು ಬಾರು ಮುದ್ದು ಅಳಿಮಯ್ಯ ಹಾಡಿಸ್ತೀನಿ ಥಕ್ಕಥಯ್ಯಾ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 5:34 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ರ. ಶ್ರೀಗಂಧ ಚಿತ್ರದ ಹಾಡನ್ನ ಮನು ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳನ್ನ 90ರ ದಶಕದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಪುಟ್ಟಂಜ ಚಿತ್ರದ ಗೀತೆ. ಮನೋ ಹಾಡಿದ್ದಾರೆ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ.

0: ತಾಯಿ ಇಲ್ಲದ ತವರು ಚಿತ್ರದ ಹಾಡನ್ನ ರಾಜೇಶ್ ಹಾಗೂ ಚಿತ್ರ ಅವರ ದನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ ಇದಾಗಿತ್ತು. ಸ್ನೇಹಿತರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ತುಂಬಿದ ಮನೆ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಯಲ್ಲಿ ಗೀತೆ ಮೂಡಿ ಬಂತು.

ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ದನಿಯಲ್ಲಿ ತವರಿನ ತೊಟ್ಟಿಲು ಚಿತ್ರದ ಸುಂದರ ಹಾಡು ನಿಮಗಾಗಿ. ರಾಜೇಶ್ ರಾಮನಾಥ್ ಅವರ ಸಂಗೀತ, ಎಸ್ ನಾರಾಯಣ

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 90ರ ದಶಕದ ಹಾಡುಗಳನ್ನ ಕೇಳಿದ್ರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 6 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 10 ವರ್ಷಗಳಲ್ಲಿ ಪ್ರಮುಖ ಸಂಸ್ಥೆಗಳ ಮೂಲಕ ಸುಮಾರು 10.96 ಲಕ್ಷ ನೇಮಕಾತಿಗಳನ್ನು ಮಾಡಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇಂದು ನಡೆದ ಉದ್ಯೋಗ ಮೇಳದೊಂದಿಗೆ ಈವರೆಗೆ ಒಟ್ಟು 12.75 ಲಕ್ಷ ಯುವಕರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಭಾರತದ ಕಲೆ, ವಾಸ್ತುಶಿಲ್ಪ ಮತ್ತು ವಿನ್ಯಾಸ ದ್ವೈವಾರ್ಷಿಕ ಪ್ರದರ್ಶನದ 2ನೇ ಆವೃತ್ತಿ ಇದೇ ಡಿಸೆಂಬರ್ 4 ರಿಂದ 2027 ಮಾರ್ಚ್ 21ರವರೆಗೆ ನವದೆಹಲಿಯಲ್ಲಿ ನಡೆಯಲಿದೆ. 108 ದಿನಗಳ ಕಾಲ ಈ ದ್ವೈವಾರ್ಷಿಕ ಪ್ರದರ್ಶನದ ಧ್ಯೇಯವಾಕ್ಯ ತತ್ವಮಸಿ, ಗಮನಭಂಗದ ಯುಗದಲ್ಲಿ ಮರುಸಂಪರ್ಕ ಎಂಬುದಾಗಿದೆ. ಹಾಲಿನ ದರ ಹೆಚ್ಚಳ ಕಾಲಕಾಲಕ್ಕೆ ಆಗುತ್ತಿದೆ, ಇದು ಹೊಸದೇನಲ್ಲ. ದರ ಹೆಚ್ಚಳ ಮಾಡದಿದ್ದರೆ ವಿಧಾನಸೌಧ ಮುತ್ತಿಗೆ ಹಾಕುತ್ತೇವೆ ಎನ್ನುವ ಹಾಲು ಒಕ್ಕೂಟಗಳ ನಿರ್ಧಾರ ಸರಿಯಲ್ಲ, ತಾಳ್ಮೆಯಿಂದ ಇರಬೇಕು ಎಂದು ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಗುಂಡ್ಲುಪೇಟೆಯಲ್ಲಿ ಹೇಳಿದ್ದಾರೆ. ಪ್ರಜಾಸೇವೆ ಆಂದೋಲನ ಸಭೆಯಲ್ಲಿ ಸಲ್ಲಿಕೆಯಾಗುವ ಎಲ್ಲ ಅರ್ಜಿಗಳಿಗೆ ಸಕಾಲದಲ್ಲಿ ಸ್ಪಂದಿಸಬೇಕು, ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸೂಚನೆ ನೀಡಿದ್ದಾರೆ. ಮಧ್ಯಪ್ರದೇಶದ ಅಗರ್ಮಾಳ್ವಾ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಕಾರೊಂದು ಅಪಘಾತಕ್ಕೀಡಾಗಿ 8 ಮಂದಿ ಮೃತಪಟ್ಟ ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬದವರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಪಶ್ಚಿಮ ರೈಲ್ವೆಯ ಉಧ್ನಾ ಉಕಾಯ್ ಸೋನ್ಗಢ್ ವಿಭಾಗದಲ್ಲಿ ಚತುಷ್ಪಥ ರಸ್ತೆ ಮೇಲ್ಸೇತುವೆ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೆ 133 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಈ ಪೈಕಿ ಸೇತುವೆಯ ಭಾಗವು ಓಪನ್ ವೆಬ್ ಗಿರ್ಡರ್ ವಿನ್ಯಾಸವನ್ನು ಹೊಂದಿರಲಿದ್ದು ಇದಕ್ಕೆ ಸುಮಾರು 91 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚವಾಗಲಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00 ಗಂಟೆಗೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ

0: ಆರು ಗಂಟೆಗೆ ವಿವಿಧ ಭಾರತಿ 102.9 FM ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತು ಶನಿವಾರ, ವೀಕೆಂಡ್. ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮೊಂದಿಗೆ ಬಹಳ ಖುಷಿಯಿಂದ ಮೆಸೇಜ್ ಮಾಡ್ತಾ ಅಭಿಪ್ರಾಯ ಅನಿಸಿಕೆಗಳನ್ನೆಲ್ಲ ಕಳಿಸ್ತಾ ನಮ್ಮೊಟ್ಟಿಗಿರುವಂಥ ಎಲ್ಲ ಆತ್ಮೀಯ ಕೇಳುಗರಿಗೆ ಮತ್ತೊಮ್ಮೆ ಮಧುಮಾಲತಿ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ನನಗೆ ಗೊತ್ತು ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ. ಏನು ಮಾತಾಡೋಣ ಇವತ್ತು ಅಂದ್ಕೊಂಡು ಬರ್ತಾ ಇದ್ದೆ. ಹಂಗೆ ಅಲ್ಲಿ ಪೊಲೀಸರು ನೋಡಿದೆ, ಪೊಲೀಸ್ ಸ್ಟೋರಿ ಬಗ್ಗೆ ಮಾತಾಡೋಣಲ್ವಾ ಅಂತ ಅನ್ನಿಸ್ತು. ಸುಮಾರು ಚಿತ್ರಗಳು ಪೊಲೀಸ್ ಗೆಟಪ್ನಲ್ಲಿರುವಂತಹ ನಮ್ಮ ಹೀರೋಗಳು ಅಥವಾ ಹೀರೋಯಿನ್ಗಳು ಎಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡೈಲಾಗ್ಗಳಂತೂ ಒಂದಕ್ಕೊಂದು ಅಬ್ಬಬ್ಬಬ್ಬ ಸಖತ್ತಾಗಿದ್ದಾವೆ. ಹೀಗೆ ಪೊಲೀಸ್ ಸ್ಟೋರಿ ಅಂತ ಒಂದು ವಿಷಯ ತೆಗೆದುಕೊಂಡ್ರೆ ಹೇಗಿರುತ್ತೆ ಅಂತ. ಹೌದು, ಪೊಲೀಸ್ ಸ್ಟೋರಿ ಬಗ್ಗೆ ಮಾತಾಡೋಣ. ನೀವೇನು ಮಾಡಬೇಕಂದ್ರೆ, ಪೊಲೀಸ್ ಒಂದು ಚಿತ್ರಕಥೆಯನ್ನು ಹೊಂದಿರುವಂತಹ ಯಾವ ಚಿತ್ರ ನಿಮಗೆ ತುಂಬಾ ಇಷ್ಟವಾಯಿತು, ಅದರಲ್ಲಿ ಪೊಲೀಸ್ ಗೆಟಪ್ನಲ್ಲಿ ಯಾರು ತುಂಬಾ ಸಖತ್ತಾಗಿ ಕಾಣಿಸ್ತಾರೆ, ಚೆನ್ನಾಗಿ ಕಾಣಿಸ್ತಾರೆ, ನಿಮ್ಗೆ ಇಷ್ಟವಾದಂತಹ ನಟ ನಟಿ ಯಾರು ಅಂತಲೂ ಕೂಡ ನೀವು ಬರೆದು ಕಳಿಸ್ಬೋದು. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನನಗೆ ಗೊತ್ತು ಇವಾಗ ಮೊದಲನೇ ಹಾಡು ಯಾವ್ದು ಹಾಕ್ಬೋದು ಅಂತ ನೀವು ಗೆಸ್ ಮಾಡಿರ್ತೀರ. ಗೆಸ್ ಮಾಡಿ ಮತ್ತೆ ಯಾವ್ದು ಹಾಕ್ಬೋದು ಈಗ ಮೊದಲನೇ ಹಾಡು ಅಂತ. ಅಲ್ಲಿವರೆಗೂ ಏನಪ್ಪ ಅಂದ್ರೆ ಸಾಕಷ್ಟು ಚಿತ್ರಗಳು ಬಂದಿದ್ದಾವೆ, ಪೊಲೀಸ್ ಅನ್ನುವಂಥ ಟೈಟಲ್ನಲ್ಲೇ ಬಂದಿದೆ. ಇನ್ನು ನಮ್ಮ ನಟ ನಟಿಯರು ಪೊಲೀಸ್ ಗೆಟಪ್ನಲ್ಲಿ ಬಹಳ ಸಖತ್ತಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಎಲ್ಲ ಚಿತ್ರಗಳ ಬಗ್ಗೆ ಮಾತಾಡೋಣ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆಲ್ರೆಡಿ ಬಂತು ಯಾವುದಂದ್ರೆ ಗೊತ್ತು ನನಗೆ, ಇದೇ ಚಿತ್ರದ ಹಾಡನ್ನು ಕಳಿಸ್ತೀರಾ ಅಂತ. ಕೇಳ್ಕೊಂಡು ಬರೋಣ.

ಅಬ್ಬ ಎಂತ ಹಾಡಲ್ವಾ. ಮಂಜುಳಾ ಗುರುರಾಜ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡೋಣ, ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಎಂತ ಅದ್ಭುತವಾದಂತ ಹಾಡು. ಎಸ್ ಪಿ ಸಾಂಗ್ಲಿಯಾನ ಭಾಗ ಎರಡು ಚಿತ್ರದ ಹಾಡನ್ನ ಕೇಳಿದ್ರಿ ಅನ್ಕೊಂಡೆ ಎಲ್ಲರೂ ಇದೇ ಹಾಡನ್ನ ಕೇಳ್ತೀರಾ ಅಂತ. ಖಂಡಿತವಾಗಿಯೂ ಅಷ್ಟು ಸಂದೇಶಗಳು ಬಂದಿದ್ದಾವೆ. ಸಾಂಗ್ಲಿಯಾನ ಅಂತ ಹೌದು, ಪೊಲೀಸ್ ಅಂದ ತಕ್ಷಣ ನಮಗೆ ಥಟ್ ಅಂತ ನೆನಪಾಗೋದೇ ಸಾಂಗ್ಲಿಯಾನ. ಸಾಂಗ್ಲಿಯಾನ ಚಿತ್ರದ ಹಾಡನ್ನು ಕೂಡ ಕೇಳ್ಕೊಂಡು ಬಂದ್ವಿ. ಈ ಒಂದು ಚಿತ್ರ 1990 ತೆರೆ ಕಂಡಂತಹ ಚಿತ್ರ. ಶಂಕರ್ ನಾಗ್, ಭವ್ಯ, ಶಿವರಂಜಿನಿ, ದಿನೇಶ್, ವಜ್ರಮುನಿ ಮುಂತಾದವರ ತಾರಾಗಣದಲ್ಲಿ ತೆರೆ ಕಂಡಂತಹ ಚಿತ್ರ ಎಸ್ ಪಿ ಸಾಂಗ್ಲಿಯಾನ. ಈ ಚಿತ್ರದ ಸ್ಟೋರಿ ಎಲ್ರಿಗೂ ಗೊತ್ತು. ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಅದ್ಭುತ ಅಭಿನಯ. ಪೊಲೀಸ್ ಗೆಟಪ್ನಲ್ಲಂತೂ ಶಂಕರ್ ನಾಗ್ ಅದ್ಭುತವಾಗಿ ಕಾಣಿಸ್ಕೊಳ್ತಾರೆ. ತುಂಬ ಸಖತ್ತಾಗಿ ಅಂತ ಹೇಳ್ತಾರಲ್ಲ, ಹಾಗೆ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ, ತುಂಬಾ ಇಷ್ಟ ಆಗ್ತಾರೆ. ಹಾಗೆ ಇನ್ನೊಂದು ಚಿತ್ರ ಅಂದರೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು ಸ್ವರೂಪ್ ಲೋಕೇಶ್ ಅವರು ಕುಣಗಲ್ನಿಂದ ಸಾಂಗ್ಲಿಯಾನ ಚಿತ್ರದ ಸಾಂಗ್ಲಿಯಾನ ಚಿತ್ರದಲ್ಲಿ ನಮ್ಮ ಶಂಕರ್ ನಾಗ್ ಅವರು ಪೊಲೀಸ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ, ಚೆನ್ನಾಗೂ ಕಾಣಿಸ್ತಾರೆ ಅಂತ. ಹಾಗೆ ಇಂದ್ರಜಿತ್ ಈ ಚಿತ್ರದಲ್ಲಂತೂ ಅಂಬರೀಶ್ ಅವರು ಪೊಲೀಸ್ ಗೆಟಪ್ನಲ್ಲಿ ಭಾಳ ಸಖತ್ತಾಗಿ ಕಾಣಿಸ್ಕೊಳ್ತಾರೆ. ಮತ್ತು ಆ ಒಂದು ಚಿತ್ರದ ಡೈಲಾಗ್ಗಳಂತೂ ಇನ್ನೂ ತುಂಬಾ ಚೆನ್ನಾಗಿದೆ. ಈ ಹಾಡನ್ನು ಕೇಳಿಸ್ಕೊಂಡು ಬರೋಣ.

ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪೊಲೀಸ್ ಸ್ಟೋರಿ ವಿಷಯವಾಗಿ ಮಾತಾಡ್ತಾ ಇದ್ದೇವೆ. ಯಾವೆಲ್ಲ ಪೊಲೀಸ್ ಚಿತ್ರಕಥೆಗಳನ್ನ ಆಧರಿಸಿದಂತಹ ಚಿತ್ರಗಳಿರಬಹುದು, ನಟ ನಟಿಯರ ಬಗ್ಗೆ, ಪೊಲೀಸ್ ಅನ್ನುವಂತಹ ಪಾತ್ರಕ್ಕೆ ಹೇಳ್ ಮಾಡಿಸಿದಾಗಂತ ಒಂದು ಕ್ಯಾರೆಕ್ಟರ್ ಯಾರಪ್ಪ ಅಂದ್ರೆ, ಈ ಹಾಡು ಕೇಳಿಸ್ಕೊಳ್ಳಿ. ಅನ್ಸಿರ್ಬಹುದು ಯಾರಿರಬಹುದು ಅಂತ, ಹೌದಲ್ವಾ? ದೇವರಾಜ್ ಅವರು. ಖಳನಾಯಕನ ಪಾತ್ರ ಆಗಿರಲಿ ಅಥವಾ ನಾಯಕನ ಪಾತ್ರ ಆಗಿರಲಿ, ಪೊಲೀಸ್ ಗೆಟಪ್ನಲ್ಲಿ ಹೇಳಿ ಮಾಡಿಸಿದಂತಹ ಒಂದು ನಾಯಕ ಅಂದರೆ, ನಟ ಅಂದರೆ, ಅದು ದೇವರಾಜ್ ಅವರು. ಲಾಕ್ ಅಪ್ ಡೆತ್ ಚಿತ್ರದ ಹಾಡನ್ನು ಕೇಳ್ಕೊಂಡು ಬರೋಣ ಈಗ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪೊಲೀಸ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ದೀವಿ. ಹಾ, ಬರೀ ನಟರ ಬಗ್ಗೆನೇ ಹೇಳಿದ್ರೆ ಹೇಗೆ, ನಟಿಯರಿಲ್ವೇ? ಹೌದು, ಇದ್ದಾರೆ. ಕಳ್ಸ್ಕೊಟ್ಟಿದ್ದೀರಾ ಯಾವ ನಟಿ, ಅವರು ಯಾವ ಯಾವ ಚಿತ್ರದಲ್ಲಿ ನಟಿಸಿದ್ದಾರೆ ಅಂತ? ಎಲ್ಲರಿಗೂ ಇಷ್ಟವಾಗುವಂತಹ ಪೊಲೀಸ್ ಗೆಟಪ್ನಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿರುವಂತಹ ನಟಿ ಬೇರಾರು ಅಲ್ಲ, ನಮ್ಮ ಮಾಲಾಶ್ರೀ ಅವರು. ಹೌದು, ಎಸ್ ಪಿ ಬಾಲರ್ ಭಾರ್ಗವಿ ಆಗಿರಬಹುದು, ಲೇಡಿ ಪೊಲೀಸ್ ಆಗಿರಬಹುದು, ದುರ್ಗಿ ಆಗಿರಬಹುದು, ಅಥವಾ ಚಾಮುಂಡಿ ಚಿತ್ರ, ಅಬ್ಬಾಬಾ, ಚಾಮುಂಡಿ ಚಿತ್ರ ನೋಡಿದ್ರಂತೂ ಹಿಂಗನ್ಸುತ್ತೆ ಅಂದರೆ, ಒಂದೊಂದ್ಸಲ ಈ ಸಿನಿಮಾಗಳನ್ನ ನೋಡಿದಾಗ ಸಿನಿಮಾದ ಹೀರೋ ಅಥವಾ ಹೀರೋಯಿನ್ನು ಯಾವ ಒಂದು ವೃತ್ತಿನಲ್ಲಿರ್ತಾರೋ ಹಾಗೆ ಆಗ್ಬಿಡ್ಬೇಕು ಅಂತ ಅನಿಸುತ್ತೆ. ಪೊಲೀಸ್ ಆಗಿದ್ರೆ ನಾವು ಪೊಲೀಸ್ ಆಗಬೇಕಲ್ಲ ಅಂತ ಅನಿಸುತ್ತೆ, ಡಾಕ್ಟರ್ ಆಗಿದ್ರೆ ನಾವು ಡಾಕ್ಟರ್ ಆಗಿ ಸೇವೆ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಆದರೆ ಜಾಸ್ತಿ ಅನಿಸೋದು ಯಾವುದಂದ್ರೆ ಪೊಲೀಸ್. ಪೊಲೀಸು ಸಿನಿಮಾಗಳು, ಪೊಲೀಸ್ ಆಧಾರಿತ ಒಂದು ಸಿನಿಮಾಗಳಿದ್ದಾವಲ್ಲ, ಈ ಸಿನಿಮಾಗಳನ್ನು ನೋಡಿದಾಗ ನಾವು ಪೊಲೀಸ್ ಆಗಬೇಕು ಅಂತ ಒಂಥರ ಖುಷಿ ಅನಿಸುತ್ತೆ, ಒಂಥರ ಧೈರ್ಯ ಬರುತ್ತೆ, ಹೆಮ್ಮೆ ಅನಿಸುತ್ತೆ. ನಮಗೆ ನಾವೇ ಬೆನ್ನು ತಟ್ಕೊಳ್ತಾ ಇರ್ತೀವಿ ಅಲ್ವಾ, ನಮಗೂ ಒಂದೊಂದು ಸಲ ಅನಿಸಿರುತ್ತೆ ನಾವು ಪೊಲೀಸ್ ಆಗಬೇಕು ಅಂತ. ಒಂದೊಂದು ಸಲ ಅನಿಸುತ್ತೆ ಹೈಟ್ ಕಡಿಮೆ ಇದೀವಲ್ಲ ಹೆಂಗಪ್ಪ ಅಂತ. ಇರಲಿ, ಈಗ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಮಾಲಾಶ್ರೀಯವರ ಅಭಿನಯದ ಯಾವ ಚಿತ್ರ, ಎಸ್ ಪಿ ಭಾರ್ಗವಿ ಚಿತ್ರದ ಈ ಹಾಡು.
1: ದೇಶಕ್ಕೆ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪೋಲಿಸ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ದೇವೆ. ಮತ್ತೊಂದು ಹೇಳಿ ಮಾಡಿಸಿದಂತಹ ಒಂದು ಕ್ಯಾರೆಕ್ಟರ್, ಒಂದು ಪಾತ್ರ, ಅದು ಪೊಲೀಸ್ ಗೆಟಪ್ನಲ್ಲಿ ಇವ್ರಂತ ಇವ್ರು ಬಿಟ್ಟರೆ ಇನ್ನಿಲ್ಲ ಅನ್ನೋ ಥರ ಯಾರಿರ್ಬೋದು? ಸಾಕಷ್ಟು ಜನ ಕಳಿಸಿದ್ದೀರಾ ಅವ್ರ ಹೆಸರನ್ನು. ಯಾರಂದರೆ ನಿಮಗೆಲ್ಲರಿಗೂ ಗೊತ್ತು, ಯಾರಂದರೆ ಟೈಗರ್ ಪ್ರಭಾಕರ್. ಹೌದು, ಪೊಲೀಸ್ ಗೆಟಪ್ನಲ್ಲಂತೂ ಟೈಗರ್ ಪ್ರಭಾಕರ್ ಅವರು ಬಹಳ ಅದ್ಭುತವಾಗಿ ಕಾಣಿಸ್ಕೊಳ್ತಾರೆ. ಆಮೇಲೆ ಅವರ ಒಂದು ಡೈಲಾಗ್ಗಳಿದೆಯಲ್ಲ, ಡೈಲಾಗ್ ಡೆಲಿವರಿ ಹಬ್ಬ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ವಾ. ಆ ಥರದ ಚಿತ್ರಗಳನ್ನು ನೋಡ್ತಿದ್ದಾಗ ನಮಗೂ ಅನಿಸುತ್ತೆ ನಾವು ಪೊಲೀಸ್ ಆಗಬೇಕಲ್ಲ ಅಂತ. ಹೌದು, ಸುಮಾರು ಜನ ಹಂಗೆ ಕಳಿಸ್ಕೊಂಡಿದ್ದೀರ, ನಾನೂ ಪೊಲೀಸ್ ಆಗಬೇಕಿತ್ತು ಆದರೆ ಆಗಲಿಲ್ಲ, ಏನು ಮಾಡೋದು ಅಂತ. ಇರಲಿ, ಬೇಜಾರಾಗಬೇಡಿ, ಈಗ ಒಂದು ಹಾಡು ಕೇಳ್ಕೊಂಡು ಬರೋಣ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ವಚನ ಕಾರ್ಯಕ್ರಮದಲ್ಲಿ ಪೋಲ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಸಮಯ 6:40 ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಾದ. ದೇಶಾದ್ಯಂತ ರೋಜ್ಗಾರ್ ಮೇಳ, ರಾಜ್ಯದ ವಿವಿಧೆಡೆ ಕೇಂದ್ರ ಸಚಿವರಿಂದ ನೇಮಕಾತಿ ಪತ್ರ ವಿತರಣೆ. ಯುವಜನತೆ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಹಾಲಿನ ದರ ಏರಿಕೆ ಕುರಿತಂತೆ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ, ಸರ್ಕಾರ ಸ್ಪಷ್ಟನೆ. ಹಾಗೂ ರಾಜ್ಯ ಹೈಕೋರ್ಟ್ಗೆ 3 ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ ರಾಷ್ಟ್ರಪತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರವಾಗಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲೆನಾಡಿನ ಪ್ರವಾಸೋದ್ಯಮಕ್ಕೆ ವಿಶೇಷ ಪ್ಯಾಕೇಜ್ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯ ಕುರಿತು 3 ದಿನಗಳ ವಿಶೇಷ ಅಧಿವೇಶನದಲ್ಲಿ ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದ ಹಿತದೃಷ್ಟಿಯಿಂದ ದೆಹಲಿಗೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಿದ್ದರೂ ಕೇಂದ್ರ ಸರ್ಕಾರ 7ನೇ ಬಾರಿ ಕರಡು ಅಧಿಸೂಚನೆ ಹೊರಡಿಸುವ ಮೂಲಕ ಮಲೆನಾಡಿನ ಜನರನ್ನು ಮತ್ತೆ ಬೀದಿಗೆ ತರುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ 45 ಸ್ಥಳಗಳಲ್ಲಿ ಇಂದು ಆಯೋಜಿಸಲಾಗಿದ್ದ 20ನೇ ರೋಜ್ಗಾರ್ ಮೇಳವನ್ನು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ 156 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರಗಳನ್ನು ಹಸ್ತಾಂತರಿಸಿದರು. ಇನ್ನೊಂದೆಡೆ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನ ಆಯ್ಕರ್ ಭವನದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಸರ್ಕಾರಿ ಉದ್ಯೋಗ ಎನ್ನುವುದು ಕೇವಲ ಉದ್ಯೋಗವಲ್ಲ, ದೇಶದ ಜನರ ಸೇವೆ ಮಾಡುವ ಅವಕಾಶವಾಗಿದೆ. ಉತ್ತಮ ಆಡಳಿತ ನೀಡುವಲ್ಲಿ ಪ್ರತಿಯೊಬ್ಬ ನೌಕರನ ಪಾತ್ರವೂ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೇಮಕಾತಿ ಪತ್ರ ಪಡೆದವರು ಉದ್ಯೋಗವನ್ನು ಕೇವಲ ವೈಯಕ್ತಿಕ ಜೀವನೋಪಾಯದ ದೃಷ್ಟಿಯಿಂದ ನೋಡದೆ ರಾಷ್ಟ್ರ ನಿರ್ಮಾಣದ ಭಾಗವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ರೋಜ್ಗಾರ್ ಮೇಳದ ಮೂಲಕ ನೇಮಕಾತಿ ಪಡೆಯುತ್ತಿರುವ 51,000 ಯುವಕರೊಂದಿಗೆ ಅವರ ಕುಟುಂಬಗಳಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಹೆಚ್ಚಲಿದೆ ಎಂದು ಅವರು ಹೇಳಿದರು. ಭಾರತದ ಆರ್ಥಿಕತೆ 7.8% ಬೆಳವಣಿಗೆ ದಾಖಲಿಸುತ್ತಿದ್ದು, ಶಾಂತಿ ಮತ್ತು ಸ್ಥಿರತೆ ಇದ್ದಾಗ ಮಾತ್ರ

0: ಸಮೃದ್ಧಿ ಸಾಧ್ಯ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಖಾಸಗಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಹಾಗೂ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತೀಯ ವೈದ್ಯರ ಮೇಲೆ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ಹೆಚ್ಚಿದ್ದು, ದೇಶದ ಯುವ ಮಾನವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಬೇಕಾಗಿದೆ ಎಂದು ಕರೆ ನೀಡಿದ್ದಾರೆ. 1916 ಆರಂಭವಾದ ಕೆಎಲ್ಇ ಸಂಸ್ಥೆಯ ಶಿಕ್ಷಣದ ಪಯಣ ಇಂದು 320 ಹೆಚ್ಚು ಶಿಕ್ಷಣ ಸಂಸ್ಥೆಗಳು, 146,000 ವಿದ್ಯಾರ್ಥಿಗಳು ಹಾಗೂ 18,000 ಅಧಿಕ ಶಿಕ್ಷಕರನ್ನು ಹೊಂದಿರುವ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಹಾಲಿನ ಖರೀದಿ ದರ ಏರಿಕೆ ಮಾಡಬೇಕು ಎಂದು ರೈತರಿಂದ ಬೇಡಿಕೆ ಹೆಚ್ಚಾಗಿದ್ದು, ಈ ಸಂಬಂಧ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇನ್ನೊಂದೆಡೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಪಶುಸಂಗೋಪನೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಹಾಲಿನ ದರ ಏರಿಕೆಯ ಸಾಧಕ ಬಾಧಕಗಳ ಬಗ್ಗೆ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂಬ ಹಾಲು ಒಕ್ಕೂಟಗಳ ನಿರ್ಧಾರ ಸರಿಯಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೇವಿನ ಕೊರತೆ ನೀಗಿಸುವ ಸಲುವಾಗಿ ಮೇವು ಖರೀದಿಸಿ ಪೂರೈಸುವುದರ ಜೊತೆಗೆ ಮೇವಿನ ಬಿತ್ತನೆ ಬೀಜಗಳ ವಿತರಣೆಗಾಗಿ ಪಶುಸಂಗೋಪನೆ ಇಲಾಖೆಯಿಂದ 25 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ರಾಜ್ಯ ಹೈಕೋರ್ಟ್ಗೆ ಉಷಾರಾಣಿ, ಕೆಎಸ್ ಭರತ್ಕುಮಾರ್ ಮತ್ತು ನೇರಳೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ತಿಳಿಸಿದೆ. 10 ಸೆಪ್ಟೆಂಬರ್ ನಡೆದ ಸಭೆಯಲ್ಲಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ನೀಡಿದಂತಹ ಶಿಫಾರಸುಗಳ ಆಧಾರದ ಮೇಲೆ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವುದರ ಕುರಿತ ಒಂದು ನೋಟ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ರಾಷ್ಟ್ರೀಯ ಅಭಿವೃದ್ಧಿಗೆ ಮಹತ್ತರವಾದ ಕೊಡುಗೆ ನೀಡಿದೆ ಎಂದು ಇಸ್ರೋ ವಿಜ್ಞಾನಿ ಹಾಗೂ ವೈಜ್ಞಾನಿಕ ಕಾರ್ಯದರ್ಶಿ ಎಂ ಗಣೇಶ್ ಪಿಳ್ಳೈ ಅಭಿಪ್ರಾಯಪಟ್ಟಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಇಸ್ರೋ ಸಂವಹನ, ಹವಾಮಾನ ಮುನ್ಸೂಚನೆ, ವಿಪತ್ತು ನಿರ್ವಹಣೆ, ಕೃಷಿ ಮತ್ತು ವೈಜ್ಞಾನಿಕ ಪ್ರಗತಿಯ ಮೂಲಕ ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಜನವನ್ನು ದೇಶದ ಸಾಮಾನ್ಯ ಜನರಿಗೆ ತಲುಪಿಸಿದೆ ಎಂದು ತಿಳಿಸಿದ್ದಾರೆ. ಇನ್ಸ್ಪೇಸ್ ಖಾಸಗಿ ಭಾಗವಹಿಸುವಿಕೆಗೆ ಅನುವು ಮಾಡಿಕೊಟ್ಟರೆ ಎನ್ಎಸ್ಐಎಲ್ ಇಸ್ರೋ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವನ್ನು ವಾಣಿಜ್ಯೀಕರಣಗೊಳಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ.
4: The country today has more than 450 startups working across various space domains. While InSpace facilitates private participation and ENSIL commercializes ISRO-developed technologies. As industry scales up mature technologies, ISRO is focusing on research and frontier technologies, including Gaganyaan, next-generation launch vehicle, the Bharati Antariksh Station, planetary exploration, and lunar land. Together, ISRO, industry, academia, and our youth can accelerate innovation and contribute to make the vision of Honorable Prime Minister of ವಿಕ್ಸಿತ್ ಭಾರತ್ 2047 ಎ ರಿಯಾಲಿಟಿ. ಜೈ ಹಿಂದ್.
0: ಮುಂದಿನ ವಾರದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳ ಕಾಲ ಗಾಳಿ, ಗುಡುಗು, ಮಿಂಚು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

0: ಈ ಆಂದೋಲನದಲ್ಲಿ ಸಲ್ಲಿಕೆಯಾಗುವ ಎಲ್ಲ ಅರ್ಜಿಗಳಿಗೆ ಅಧಿಕಾರಿಗಳು ಸಕಾಲದಲ್ಲಿ ಸ್ಪಂದಿಸಬೇಕು, ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ದ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯ ಯರಗಟ್ಟಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಜಾಸೇವೆ ಆಂದೋಲನಾ ಸಭೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಸಾರ್ವಜನಿಕರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಾದ. ದೇಶಾದ್ಯಂತ ರೋಜ್ಗಾರ್ ಮೇಳ, ರಾಜ್ಯದ ವಿವಿಧೆಡೆ ಕೇಂದ್ರ ಸಚಿವರಿಂದ ನೇಮಕಾತಿ ಪತ್ರ ವಿತರಣೆ. ಯುವಜನತೆ ಆರೋಗ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಹಾಲಿನ ದರ ಏರಿಕೆ ಕುರಿತಂತೆ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ, ಸರ್ಕಾರ ಸ್ಪಷ್ಟನೆ. ಹಾಗೂ ರಾಜ್ಯ ಹೈಕೋರ್ಟ್ಗೆ 3 ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ ರಾಷ್ಟ್ರಪತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಪೊಲೀಸ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ದೀವಿ. ಪೊಲೀಸ್ ಸ್ಟೋರಿಗಳನ್ನು ಆಧರಿಸಿದಂತಹ ಚಿತ್ರಗಳ ಬಗ್ಗೆ, ನಟ ನಟಿಯರ ಬಗ್ಗೆ ಮಾತಾಡ್ತಿದ್ದೀವಿ. ಇನ್ನು ವಿಷ್ಣುವರ್ಧನ್ ಅವರ ಅಭಿನಯದಲ್ಲಿ ಈ ಒಂದು ಪೊಲೀಸ್ ಗೆಟಪ್ನಲ್ಲಿ ಹಲವಾರು ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪೊಲೀಸ್ ಮತ್ತು ದಾದಾ ಇರಬಹುದು, ಲಯನ್ ಜಗಪತಿ ರಾವ್ ಈ ಚಿತ್ರವಂತೂ ಬಹಳ ಅದ್ಭುತವಾದಂತಹ ಚಿತ್ರ. ಒಂದು ಹಾಡು ಕೇಳ್ಕೊಂಡು ಬರೋಣ. ಕನ್ನಡ ರತ್ನಭಟ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಇನ್ನೀಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಿಮಗೆ ಸ್ವಾಗತ. ಬಾಬು ಕೋಡಿ ವೆಂಕಟರಮಣ ಕಾರಂತ ರಂಗಭೂಮಿಯ ಸಂಚಲನ, ರಂಗಕರ್ಮಿಗಳಿಗೆ ಸ್ಫೂರ್ತಿ, ಪ್ರಯೋಗಗಳ ಹರಿಕಾರ, ಚಿಂತಕ, ಕಲಾವಿದ, ಕಥೆಗಾರ, ನಾಟಕಕಾರ, ಸಂಯೋಜಕ, ಪ್ಯಾರಲಲ್ ಸಿನಿಮಾಗಳ ಪ್ರವರ್ತಕ, ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ವಿದ್ಯಾರ್ಥಿಯಾಗಿದ್ದರು, ಆಮೇಲೆ ಅದರ ನಿರ್ದೇಶಕರೂ ಆದರು. ನಾಟಕದಲ್ಲಿ ದಾಸರ ಪದಗಳು, ಇದರ ವಿಶಿಷ್ಟ ಗಾನವನ್ನು ತಂದರು, ಯಕ್ಷಗಾನವನ್ನು ಬಳಸಿದರು. 1974 ಬೆನಕ ನಾಟಕ ತಂಡ ಕಟ್ಟಿದರು. ಭಾರತೀಯ ರಂಗಭೂಮಿಗೆ ಕಾರಂತರ ಕೊಡುಗೆ ಅಪಾರ. ಈ ದಿನ ಕನ್ನಡ ರತ್ನ ಭಂಡಾರದ ಧ್ವನಿ ರಂಗಕರ್ಮಿ ಬಿವಿ ಕಾರಂತ.
2: ನನಗೆ ರಂಗಭೂಮಿ ಒಂದು ಸಂಸ್ಕಾರವಾಗಿ ಬೆಳೆದು ಬಂದಿದೆ. 3ನೇ ತರಗತಿಯಲ್ಲಿದ್ದಾಗಲೇ ನಾನು ಪುಟ್ಟಪ್ಪನವರ ನನ್ನ ಗೋಪಾಲ ನಾಟಕದಲ್ಲಿ ಪಾತ್ರ ವಹಿಸಿದ್ದೆ. ಆಮೇಲೆ ಕೂಡ ಸ್ಕೂಲ್ನಲ್ಲಿ ನಾನೇ ಒಂದು ಪ್ರಮುಖ ಪಾತ್ರವನ್ನೆಲ್ಲ ನಾಟಕಗಳು ವಹಿಸ್ಕೊತಿದ್ದೆ. ಆ ಕಾಲದಲ್ಲಿ ಇದು ಸಾಮಾನ್ಯ ವಿಷಯ ಆಗಿತ್ತು. ದಕ್ಷಿಣ ಕನ್ನಡದಲ್ಲಿ ಏನಾದರೂ ಆದರೆ ಇದ್ದಕ್ಕಿದ್ದಕ್ಕೆ ಹೇಳಿದ್ದು ಓಡಿ ಹೋಗೋದು ಅಂತ. ಆ ಮನೆ ಬಿಟ್ಟು ಓಡಿ ಹೋಗೋದ್ರಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ನನಗೆ ಆಗ ಕಂಪನಿ ಸಿಗುತ್ತೆ, ಕಂಪನಿ ಕೆಲಸ ಸಿಗುತ್ತೆ, ಕಂಪನಿ ಕೆಲಸ ಮಾಡಬೇಕು ಎಂಬ ದೃಷ್ಟಿ ಇರಲಿಲ್ಲ. ಆದರೆ ನಾಟಕಗಳನ್ನು ಮೊದಲಿಂದ ನೋಡ್ತಿದ್ದೆ. ಅದು ನಾನಿಲ್ಲ, ನನ್ನ ತಂದೆಯವರಿಗೆ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಎಲ್ಲರಿಗೂ ನಾಟಕದ ಹುಚ್ಚಿತ್ತು. ಅಲ್ಲದೆ ಗುಬ್ಬಿ ಕಂಪನಿ ನಾಟಕಗಳನ್ನು ನಾನು ಮಂಗಳೂರಿಗೆ ಬಂದಾಗ, ಕ್ಯಾಂಪ್ ಬಂದಾಗ ಅವರ ಕೃಷ್ಣಲೀಲೆ, ಕೃಷ್ಣಗಾರುಡಿ, ಚಲಿತಿ ದುನಿಯಾ ಈ 3 ನಾಟಕಗಳನ್ನು ನೋಡಿದ್ದೆ. ಆದರೆ ಮೈಸೂರಿಗೆ ನಾನು ಮಂಗಳೂರು ಉಡುಪಿಯಿಂದ ಓಡಿ ಬಂದಾಗ ಅಥವಾ ಮಂಗಳೂರಿಂದ ಓಡಿ ಬಂದಾಗ ನನಗೆ ಇದು ಗುಬ್ಬಿ ಕಂಪನಿ ಇರುತ್ತದೆ ಗೊತ್ತಿರಲಿಲ್ಲ. ಅದು ಬಹುಶಃ ಗುಬ್ಬಿ ಕಂಪನಿ ಇಲ್ಲದೆ ಹೋಗಿದ್ರೆ ನಾನು ಹೋಟೆಲ್ಗೆ ಸೇರಿಕೊಂಡು ಹೋಟೆಲ್ ಮಾಣಿಯಾಗಿರ್ತಿದ್ದೆ ನಾನು. ಬಟ್ ಬಂದ ಕೂಡಲೇ ಇಲ್ಲಿ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಯಾಕಂದ್ರೆ ನನ್ನ ಶರೀರ ಚೆನ್ನಾಗಿತ್ತು ಅಂತಂದ್ರು, ನಂಗೆ ಶರೀರ ಶಬ್ದ ಕೂಡ ಆಗ ಹೊಸ್ತು. ಶರೀರ ಚೆನ್ನಾಗಿದ್ರಿಂದ ನನಗೆ ಬೇಗ ಅಲ್ಲಿ ಕೆಲಸ ಸಿಕ್ತು. ಆಮೇಲೆ ಕೃಷ್ಣಲೀಲೆ ನಾಟಕದಲ್ಲಿ ನನಗೆ ಕೃಷ್ಣನ ಪಾತ್ರವೂ ಸಿಕ್ತು. ಮುಂದೆ ಅಲ್ಲಿ ಭಕ್ತಿ, ಕೆಲವು ಭಕ್ತಿ ಪ್ರಧಾನವಾದ ನಾಟಕಗಳಲ್ಲೂ ವಿಶೇಷವಾಗಿ ಮಾರ್ಕಂಡೆ ಇಂಥ ಪಾತ್ರಗಳು ಸಿಕ್ಕಿದ್ವು. ಮಂಗಳೂರು ಹುಡುಗರು ಅಂದ್ರೆ ಸ್ವಲ್ಪ ಕೆಂಪು ಕೆಂಪು ಇರ್ತಾರೆ ಅಂತ ಹೇಳಿ ಹೆಣ್ಣು ಪಾತ್ರಗಳು ಸಿಕ್ತಿದ್ವು. ನನಗೆ ಬೇಕಷ್ಟು ಹೆಣ್ಣು ಪಾತ್ರಗಳು ಸಿಕ್ಕಿದ್ವು. ಅದ್ರಲ್ಲಿ ವಿಶೇಷವಾಗಿ ಕೃಷ್ಣಲೀಲೆಯಲ್ಲಿ ಪ್ರಥಮ ದೃಶ್ಯದಲ್ಲಿ ದೇವಕಿ ಆಗಿಬಿಟ್ಟು ಕೊನೆ ದೃಶ್ಯದಲ್ಲಿ ಕೃಷ್ಣನ ಆಗ್ತಿದ್ದ. ಅಂದ್ರೆ ತಾಯಿ ಮಗ ಎರಡು ಪಾತ್ರವನ್ನು ವಹಿಸಿಕೊಂಡ ಅವಕಾಶ. ಒಂದು ನನ್ನ ಜೊತೆಯಲ್ಲಿ ಇದ್ದವರು ರಾಜಕುಮಾರರು, ನಾನು ಕೃಷ್ಣ ಮಾಡುವಾಗ ಬಲರಾಮ ಮಾಡ್ತಿದ್ರು. ಅದಲ್ಲದೆ ಜಿ ವಿ ಅಯ್ಯರು, ಬಾಲಕೃಷ್ಣ, ನರಸಿಂಹರಾಜು ಇಂಥವರು, ರಾಘವೇಂದ್ರರಾಯರು, ಶ್ರೀಕಂಠ ಮೂರ್ತಿ, ಮಹಾಬಲ ರಾಯರು ಇಂಥ ತುಂಬಾ ಜನ ಇದ್ರು. ಹೇಗೋ ಅಪ್ಪಿತಪ್ಪಿ ನಾನು ಮೈಸೂರಿಗೆ ಬಂದಾಗ ಅಲ್ಲಿ ಗುಬ್ಬಿ ಕಂಪನಿ ಇತ್ತು. ಗುಬ್ಬಿ ಕಂಪನಿ ಸೇರಿಲ್ಲ 6 ಅಲ್ಲಿ ಇದ್ದೆ. 6 ಆದ್ಮೇಲೆ ಅದು ಏನು ಅನಿಸ್ತು, ಯಾಕೆಂದ್ರೆ ವಿದ್ಯಾಭ್ಯಾಸ ಬೇಕೇ ಬೇಕು ಅನಿಸಿದಾಗ ನನಗೆ ಹಿಂದಿ ಸುಲಭ ಅನಿಸ್ತು. ಹಾಗೆ ಹಿಂದಿ ಪ್ರಚಾರಕನಾದೆ. ಹಿಂದಿ ಪ್ರಚಾರಕನಾದ್ಮೇಲೆ ಹಿಂದಿಯಲ್ಲಿ ಕೂಡ ಹಿಂದಿ ಪ್ರಚಾರಕನಾದ್ರೆ ಸಾಲದು, ಆ ಭಾಷೆ ಮೇಲೆ ಒಂದು ರೀತಿಯಲ್ಲಿ ಹತೋಟಿ ಬರಬೇಕು ಎಂಬ ದೃಷ್ಟಿಯಿಂದ ನಾನು ಬನಾರಸ್ಗೆ ಹೋದೆ. ಅಲ್ಲಿ 4 ಇದ್ದೆ. ಅಲ್ಲಿ ಹಿಂದಿಯಲ್ಲಿ MA ಮತ್ತು ರಿಸರ್ಚ್ ಮಾಡಿದೆ. ಆದರೆ ಈ ಮಧ್ಯದಲ್ಲಿ ನಾನು ಒಬ್ಬ ವೃತ್ತಿ ರಂಗಭೂಮಿಯಲ್ಲಿ ನಿರತನಾದಂತಹ ವ್ಯಕ್ತಿ ಮತ್ತೆ ಹವ್ಯಾಸ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡೆ. ಇಂತಹ ಏರುಪೇರುಗಳು ತುಂಬಾ ಆಗಿವೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಕಲಿಬೇಕೆಂಬ ಆಸೆಯಿಂದಾಗಿ 1960 3 ಡೆಲ್ಲಿಯಲ್ಲಿ ರಾಷ್ಟ್ರನಾಟ್ಯ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಹೋಗಿದ್ದೆ. ಹಿರಿಯರಲ್ಲಿ ಶಿವಾನಂದರು ಮತ್ತೆ ಇಲ್ಲಿಯ ಭದ್ರಾವತಿಯರೊಬ್ರು ಲೀಲಾವತಿ ಅಂತಿದ್ರು. ಅದಾದ್ಮೇಲೆ ಮತ್ತೆ ರಂಗಭೂಮಿಯಲ್ಲಿ ಅದನ್ನ ಅವಲಂಬಿಸಿಕೊಂಡು ಬದುಕೋದು ಕಷ್ಟ ಅಂತ ತಿಳಿದು ನಾನು ಅಧ್ಯಾಪಕನಾಗಿ ಅಲ್ಲಿಯ ದೆಲ್ಲಿಯ ಸರ್ದಾರ್ ಪಟೇಲ್ ವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದೆ. ಆದ್ರೆ ಅಲ್ಲೂ ಕೂಡ ನಾಟಕವನ್ನು ಬಿಡಲಿಲ್ಲ. ಅದಕ್ಕೋಸ್ಕರ ಮಕ್ಕಳು ನಾಟಕ ತುಂಬಾ ಮಾಡಿಸ್ತಾರೆ. ಅಲ್ಲಿ ಒಂದು ರೆಪರ್ಟರಿ ಆಗ್ತಾನೆ ನನ್ನ

0: ಸಮಯದಲ್ಲಿ ಪ್ರಾರಂಭವಾಯಿತು. ಅದನ್ನ ನನ್ನ ಹಿಂದಿನ ಡೈರೆಕ್ಟರ್ ಆದ ಅಲ್ಕಾಜಿ ಅವರು ರೂಪರೇಷೆಗಳನ್ನು ಹಾಕಿದ್ರು, ಆದರೆ ಅದನ್ನ ಎಕ್ಸಿಕ್ಯೂಟಿವ್ ಮಾಡೋ ಒಂದು ಅವಕಾಶ ಸೌಭಾಗ್ಯ ನನಗೆ ಸಿಕ್ತು. ಅದಾದ್ಮೇಲೆ 4 ವರ್ಷ ಆದ್ಮೇಲೆ ಎಲ್ಲಿ ನಾಟಕ ಥಿಯೇಟರ್ ಇದೆಯೋ ಅಲ್ಲಿ ಕೆಲಸ ಮಾಡೋದು ದೊಡ್ಡ ಕೆಲಸ ಅಲ್ಲ, ಎಲ್ಲಿ ಇಲ್ಲೋ ಅಲ್ಲಿ ಕೆಲಸ ಮಾಡಬೇಕು ಅಂತ ಅವಕಾಶ ಸಿಕ್ಕಿದಾಗ ಅದು ನನಗೆ ಭೂಪಾಲ ಅನುವು ಮಾಡಿಕೊಡ್ತು. ಭೂಪಾಲದಲ್ಲಿ ಭಾರತ ಭವನ, ಅಲ್ಲಿ 4 ವಿಭಾಗಗಳಿವೆ, ಒಂದು ಚಿತ್ರಕಲೆ, ಇನ್ನೊಂದು ವಾಗರ್ಥ ಅಂದರೆ ಕವಿತೆ, 3ನೇದು ಸಂಗೀತ, 4ನೇದು ರಂಗಭೂಮಿ. ಅಲ್ಲಿ ರಂಗಭೂಮಿಯಲ್ಲಿ ಒಂದು ಈಗಲೇ 5 ವರ್ಷ ಮುಗಿತಾ ಬಂತು. 5 ವರ್ಷ ನಾನು ಇದನ್ನು ಒತ್ತಿಯಾಗಿ ಹೇಳ್ತೀನಿ ಅಂತಂದರೆ, ಯಾವಾಗಲೂ ಎಲ್ಲಿ ಯಾವುದೇ ಜಾಗದಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಇರಬಾರ್ದು ಎಂಬ ಒಂದು ಬಂಧನೆಗೆ ನನ್ನನ್ನು ನಾನೇ ಒಳಪಡಿಸ್ಕೊಂಡಿದ್ದೆ. ಮಕ್ಕಳನಾಟ ಜೊತೆಯಲ್ಲೇನೆ ನಮ್ಮ ರಾಷ್ಟ್ರನಾಟ ವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ದಿಶಾಂತರ ಅಂತ ಒಂದು ಗ್ರೂಪ್ ಮಾಡಿದ್ರು. ಅದಲ್ಲಾದ್ಮೇಲೆ ಮತ್ತೆ ನಾನು ಫಿಲ್ಮ್ ಮಾಡಬೇಕು ಅಂಥೇಳಿ ಈ ಕಡೆ ಕರ್ನಾಟಕ ಕಡೆ ಬಂದೆ. ಆದರೆ ಇಲ್ಲಿ ಬೇಗ ಫಿಲ್ಮ್ ಶುರುವಾಗಲಿಲ್ಲ, ಆದರೆ ವಂಶವೃಕ್ಷ ಮಾಡಬೇಕಾಗಿತ್ತು. ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ತಡವೆ ಆಯಿತು ಅಂತ ಹೇಳ್ಬೋದು. ಆಗ ತರಾತುರಿಯಲ್ಲಿ ತುಂಬ ನಾಟಕಗಳನ್ನು ಇಲ್ಲಿ ಮಾಡಬೇಕಾಗಿ ಬಂತು. ಅದಾದಮೇಲೆ ಚಿತ್ರಗಳೆಲ್ಲ ಮಾಡಿ ಚಿತ್ರದ ಜೊತೆಯಲ್ಲಿ ನಾಟಕನು ಎರಡನ್ನೂ ಹೊಂದಿಸ್ಕೊಂಡು ಕೆಲಸ ಮಾಡ್ತಿದ್ದಾಗ ಮತ್ತೆ ರಾಷ್ಟ್ರ ನಾಟ್ಯ ವಿದ್ಯಾಲಯಕ್ಕೆ ಹೋಗೋ ಸಂದರ್ಭ ಬಂತು. ಆಗ ನಾನು ವಿದ್ಯಾರ್ಥಿಯಾಗಿ ಅಲ್ಲ, ಅಲ್ಲಿ ನಿರ್ದೇಶಕನಾಗಿ. ಆದರೆ ನನಗೆ ಅನಿಸ್ತೇ 4.5 ವರ್ಷ ಇದ್ದೆ ಆ ನಿರ್ದೇಶಕನಾಗಿದ್ದಾಗ, ಬಹುಶಃ ವಿದ್ಯಾರ್ಥಿಗಳಿಂದ ನಾನೇ ಹೆಚ್ಚು ಕಲಿತೆ ಏನೋ ಅಂತ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ರಂಗಕರ್ಮಿ ಬಿವಿ ಕಾರಂತ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ 7 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಆರ್ಥಿಕತೆ ಶೇಕಡಾ 7.8% ಬೆಳವಣಿಗೆ ದಾಖಲಿಸುತ್ತಿದ್ದು, ಶಾಂತಿ ಮತ್ತು ಸ್ಥಿರತೆ ಇದ್ದಾಗ ಮಾತ್ರ ಸಮೃದ್ಧಿ ಸಾಧ್ಯ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಖಾಸಗಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಹಾಗೂ ಆಸ್ಪತ್ರೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದ ವಿವಿಧೆಡೆ ಇಂದು ರಾಜ್ಯ ಸಂಪುಟ ಸಚಿವರು ಪ್ರಜಾಸೇವಾ ಆಂದೋಲನ ಸಭೆ ನಡೆಸಿದರು. ಹಾಸನದಲ್ಲಿ ಸಭೆ ನಡೆಸಿ ಮಾತನಾಡಿದ ಸಚಿವ ಕೆಎಂ ಶಿವಲಿಂಗೇಗೌಡ, ಈ ಬಾರಿ ಸಕಲೇಶಪುರದಲ್ಲಿ ಮಳೆ ಕೊರತೆ ಉಂಟಾಗಿದೆ, ಶೀಘ್ರದಲ್ಲೇ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು, ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ದೊಡ್ಡಬಳ್ಳಾಪುರ ತಾಲೂಕಿನ ಮಾದಗುಂಡನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಹುಲ್ಲುಗಾವಲು ಅಭಿವೃದ್ಧಿಪಡಿಸಿದ ಕಾಮಗಾರಿ ಪರಿಶೀಲನೆ ನಡೆಸಿದರು. ಡಾಕ್ ಸೇವಾ ಗಿಫ್ಟ್ಸ್ ಯೋಜನೆಯಡಿಯಲ್ಲಿ ಭಾರತೀಯ ಅಂಚೆ ಉಡುಗೊರೆಗಳನ್ನು ವಿತರಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಸಂದೇಶ ನಕಲಿ ಎಂದು ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳ ಚುನಾವಣಾ ಆಯೋಗವು ತೃಣಮೂಲ ಕಾಂಗ್ರೆಸ್ನ ಮೂಲ ಹೆಸರು ಮತ್ತು ಚುನಾವಣಾ ಚಿಹ್ನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಬಣಕ್ಕೆ ಕಾಂಗ್ರೆಸ್ ಬೆಂಬಲ ನೀಡಿದ್ದರೂ, ಸದ್ಯಕ್ಕೆ ತೃಣಮೂಲ ಕಾಂಗ್ರೆಸ್ನೊಂದಿಗೆ ಯಾವುದೇ ರೀತಿಯ ಚುನಾವಣಾ ಮೈತ್ರಿಗೆ ಸಿದ್ದವಿಲ್ಲ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ನಿಮಿಷಕ್ಕೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:02:48.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು

0: ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಸೆಪ್ಟೆಂಬರ್ 18-28 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 7:05. ಪೊಲೀಸ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ದೀವಿ. ಈಗೊಂದು ಹಾಡು ಕೇಳ್ಕೊಂಡು ಬರೋಣ.

ಈಗಷ್ಟೇ ಕೇಳಿದಂತಹ ಹಾಡು ಕೆಂಪೇಗೌಡ ಚಿತ್ರ. ಕೆಂಪೇಗೌಡ ಚಿತ್ರದಲ್ಲಿ ಸುದೀಪ್ ಅವರಂತೂ ಬಹಳ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಪೊಲೀಸ್ ಗೇಟಪ್ನಲ್ಲಿ. ನಮ್ಮ ಸ್ನೇಹಿತರು ಕೂಡ ಅವರ ಹೆಸರನ್ನು ಬರೆದು ಸುದೀಪ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆ ಚಿತ್ರದ ಒಂದು ಹಾಡನ್ನು ಹಾಕಿ ದಯವಿಟ್ಟು ಅಂತ ಕೇಳಿದ್ರಿ. ಖಂಡಿತ ಪ್ರಸಾರ ಮಾಡಿದ್ದೀನಿ, ಖುಷಿ ಆಯ್ತಾ? ಇನ್ನು ಪೊಲೀಸ್ ಅಂದರೆ ಸಾಯಿ ಕುಮಾರ್, ಸಾಯಿ ಕುಮಾರ್ ಅಂದರೆ ಪೊಲೀಸ್. ಇಷ್ಟೊತ್ತು ಎಷ್ಟು ಮೆಸೇಜ್ ಬಂದಿದೆ, ಆದರೆ ಯಾಕೆ ನೀವು ಸಾಯಿ ಕುಮಾರ್ ಬಗ್ಗೆ ಹೇಳ್ತಿಲ್ಲ ಅಂತ. ಅಯ್ಯೋ, ಹೇಳದೇ ಇರೋಕ್ಕಾಗುತ್ತಾ? ಪೊಲೀಸ್ ಅಂತ ಹೇಳಿದ ಕೂಡಲೇ ನಮಗೆ ಕಣ್ಮುಂದೆ ಕಾಣಿಸ್ಕೊಡೋದಂದರೆ ಅದು ಸಾಯಿ ಕುಮಾರ್ ಅವ್ರ ಡೈಲಾಗ್ಗಳು. ಅಬ್ಬಬ್ಬಬ್ಬ, ಎಷ್ಟು ಅದ್ಭುತವಾದಂತಹ ಡೈಲಾಗ್! ಇವತ್ತು ಕೂಡ ಗುನುಗ್ತಾ ಇದೆ ಆ ಡೈಲಾಗ್ಗಳೆಲ್ಲ. ಅಷ್ಟು ಅದ್ಭುತವಾಗಿ ಪೊಲೀಸ್ ಗೆಟಪ್ನಲ್ಲಿ ಸಾಯಿ ಕುಮಾರ್ ಅವರು ನಟಿಸಿದ್ದಾರೆ. ಸೆಂಟ್ರಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸೆಂಟ್ರಲ್ ಜೈಲ್, ಮತ್ತು ಲಾಕಪ್ ಡೆತ್, ಅಗ್ನಿ ಐ ಪಿ ಎಸ್ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ, ಪೊಲೀಸ್ ಪೇಟೆ, ಹಲವಾರು ಚಿತ್ರಗಳಲ್ಲಿ ಅತ್ಯದ್ಭುತವಾಗಿ ಸಾಯಿ ಕುಮಾರ್ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕೇಳ್ತಾ ಇರೀತಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಡಾಕ್ಟರ್ ರಾಜ್ಕುಮಾರ್, ಜಯಪ್ರದ, ಸಾಹುಕಾರ್ ಜಾನಕಿ, ಉಮಾಶ್ರೀ ಮುಂತಾದವರ ತಾರಾಗಣದಲ್ಲಿ 2000 ಇಸ್ವಿನಲ್ಲಿ ತೆರೆ ಕಂಡಂತಹ ಅತ್ಯದ್ಭುತ ಸಿನಿಮಾ ಅಂದರೆ ಅದು ಶಬ್ದವೇದಿ. ಈ ಚಿತ್ರದಲ್ಲಿ ಅಣ್ಣವರು ಪೊಲೀಸ್ ಗೆಟಪ್ನಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಇದೊಂದು ಸಾಮಾಜಿಕ ಕಳಕಳಿಯ ಚಿತ್ರ ಅಂತಲೂ ಕೂಡ ಹೇಳಬಹುದು. ಇನ್ನು ಸಾಕಷ್ಟು ನಟರು ನಮ್ಮ ಸಾಲಿನಲ್ಲಿದ್ದಾರೆ, ಸಮಯ ಸಾಲೋದಿಲ್ಲ ಎಲ್ಲರ ಬಗ್ಗೆ ಹೇಳೋದಕ್ಕೆ. ಯಾಕಂದರೆ ಎಲ್ಲರೂ ಯಾರೇ ನಟರು ಪೊಲೀಸ್ ಗೆಟಪ್ನಲ್ಲಿ ಆ್ಯಕ್ಟ್ ಮಾಡಲಿ ಅವರೆಲ್ಲ ತುಂಬಾ ಅದ್ಭುತವಾಗಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು. ಇನ್ನು ನಮ್ಮ ಸ್ನೇಹಿತರೆಲ್ಲ ಏನೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ ನೋಡೋಣ. ಸುಂದರ್ ರಾವ್ ಯಾದವ್, ನಾನು ನಿವೃತ್ತ ಪೊಲೀಸ್ ಅಧಿಕಾರಿ, ನನಗೆ ಇಷ್ಟವಾದ ಪೊಲೀಸ್ ಪಾತ್ರ ಶಂಕರ್ ನಾಗ್ ಅವರದು. ಆ ಚಿತ್ರದ ಒಂದು ಹಾಡನ್ನು ಪ್ರಸಾರಿಸಿ ಅಂತ ಕೋರಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀನಿ. ಹಾಗೆ ಯಾರು ಶೋಭಾ ಅವರು ನಮಗೆ ಹಾಸನ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಪೊಲೀಸ್ ಪಾತ್ರದಲ್ಲಿ ನಟ ನಟಿಯರನ್ನು ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ನನಗೆ. ದೇವರಾಜ್, ಶಶಿಕುಮಾರ್, ಅಂಬರೀಷ್, ಶಂಕರ್ ನಾಗ್, ಪ್ರಭಾಕರ್, ಹೀಗೆ ಹಲವಾರರು ಇದ್ದಾರೆ. ಶಶಿಕುಮಾರ್ ಅವರ ಅಭಿನಯದ ಚಿತ್ರಗಳು ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಶಶಿಕುಮಾರ್ ಅವರು ಕೂಡ ಪೊಲೀಸ್ ಗೆಟಪ್ನಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಬಹುದು. ಇನ್ನು ವೆಂಕಟೇಶ್ ಸುಂಕದಕಟ್ಟೆ, ಇವರು ಡೈಲಾಗ್ ಕಿಂಗ್ ಅಂತಲೇ ಹೆಸರುವಾಸಿಯಾಗಿರುವಂತಹ ಸಾಯಿ ಕುಮಾರ್ ಅವರನ್ನು ಈ ಸಮಯದಲ್ಲಿ ನೀವು ನೆನೆಸ್ಕೊಳ್ಳೇಬೇಕು ಅಂತ ಹೇಳಿದ್ದಾರೆ. ಖಂಡಿತ ನೆನೆಸ್ಕೊಂಡಿದ್ದೀವಿ ಅಲ್ವಾ? ನಿಮ್ಮೆಲ್ಲರ ಸಂದೇಶಗಳನ್ನು ಮತ್ತೊಮ್ಮೆ ನಾನು ಕೊನೆಯಲ್ಲಿ ಓದ್ತೇನೆ. ಈಗ ಸಮಯ 7:22. ಇನ್ನೀಗ ನಾವು ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳೋಣ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು. ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು. ಸಂಗಳಿಸಲಿ ಕಲೆಗಳ ಅನುನಯವು ಚರ್ಯೆಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಸಂಗಳಿಸಲಿ ಕಲೆಗಳ ಅನುನಯವು ಚರ್ಯೆಯಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ.

ಹಾಗೆ ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು ಸಂಗಳಿಸಲಿ ಕಲೆಯನುನಯವು ಚರ್ಯೆಯಲ್ಲಿ ಮಂಗಳೋನ್ನತ ಕಲೆಯೋ ಮಂಕೋತಿಮ್ಮ. ಸಂಗೀತ ಕಲೆ ಒಂದಿದೆ, ಸಾಹಿತ್ಯ ಕಲೆ ಇನ್ನೊಂದೆಡೆಗಿದೆ, ಅಂಗಾಂಗ ಭಾವ ರೂಪಣದ ಕಲೆಯ ನೃತ್ಯ ಇನ್ನೊಂದು ಭಾಗ ಇದೆ. ಸಂಗಳಿಸಲಿ ಕಲೆಗಳ ಅನುನಯವು ಚರ್ಯೆಯಲ್ಲಿ, ಈ ಎಲ್ಲ ಕಲೆಗಳ ಒಂದು ಅನುನಯ ಇದೆಯಲ್ಲ ನನ್ನ ಚರ್ಯೆಯಲ್ಲಿ, ನಡವಳಿಕೆಯಲ್ಲಿ ಬರಬೇಕು. ಇದು ಬಹಳ ದೊಡ್ಡ ಮಾತು. ಡಿ ವಿ ಜಿ ಪ್ರತಿಯೊಂದು ಪದ್ಯದಲ್ಲಿ ಹೇಳುವಂಥದ್ದು, ನಿಮ್ಮ ಮಾತಿನಲ್ಲಿ ಸೊಗಸು ಬರಲಿ ಅಂತ ಹೇಳ್ತಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಚರ್ಯೆಯಲ್ಲಿ, ನಡವಳಿಕೆಯಲ್ಲಿ ಬರಬೇಕು. ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ವ್ಯಾಲ್ಯೂಸ್ ಆರ್ ಡೆಮಾನ್ಸ್ಟ್ರೇಟೆಡ್. ಮೌಲ್ಯಗಳನ್ನು ಕಲಿಸೋದಕ್ಕಾಗೋದಿಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ. ಯಾರಾದರೂ ದೊಡ್ಡವರು ಅಂತ ಹೇಳಿದ್ರೆ ದೊಡ್ಡವರು ನಡವಳಿಕೆಯಲ್ಲಿ ಗೊತ್ತಾಗುವಂಥದ್ದು. ಅದರಿಂದ ಚರ್ಯೆಯಲ್ಲಿ ಬರಬೇಕು ಎಲ್ಲ ಕಲೆಗಳ ಅನುನಯ, ಅದರ ಸಾರ ಸರ್ವಸ್ವ ನಿಮ್ಮ ಚರ್ಚೆಯಲ್ಲಿ ಬರಬೇಕು. ಆಗ ಅದು ಮಂಗಳ ಉನ್ನತ ಕಲೆಯೋ ಮಂಕುತಿಮ್ಮ.

ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯ ಇರಲಿ, ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು. ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯ ಇರಲಿ, ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು. ಸಾಕಿ ಸಲಹುವರು ಅತ್ತಲೇ ನಿನಗೆ ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ. ಸಾಕಿ ಸಲಹುವರು ಅತ್ತಲೇ ನಿನಗೆ ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ.

ಜೀವನದಲ್ಲಿ ಬದುಕಬೇಕಾದ್ರೆ ಹೇಗೆ ಬದುಕಬೇಕು? ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯೆಯಿರಲಿ, ನೋಕು ನಗ್ಗೊಳತ್ತ ಸೋಂಕು ರೋಗಗಳು. ಎಷ್ಟು ಚೆನ್ನಾಗಿದೆ ನೋಡಿ. ಜೀವನದಲ್ಲಿ ಬದುಕಬೇಕಾದ್ರೆ ಭಯ ಇರಬೇಕು, ನಯ ಇರಬೇಕು. ಎದಕ್ಕೆ ಭಯ ಇರಬೇಕು? ಕೆಟ್ಟ ಕೆಲಸ ಮಾಡೋದಕ್ಕೆ ಭಯ ಇರಬೇಕು. ಸಜ್ಜನರೊಡನೆ ವ್ಯವಹಾರ ಮಾಡುವಾಗ ನಯ ಇರಬೇಕು. ಪ್ರಾಣಿ ಜಂತುಗಳಲ್ಲಿ ದಯೆ ಇರಬೇಕು. ನೂಕು ನುಗ್ಗಳತ್ತ ಸೋಂಕು ರೋಗಗಳು. ಈ ನೂಕೋದು ನುಗ್ಗೋದಿದೆಯಲ್ಲ, ಸೋಂಕು ರೋಗ ಇದ್ದ ಹಾಗೆ, ದಾರ್ ಇನ್ಫೆಕ್ಟಿವ್ ಡಿಸೀಸಸ್. ಸಾಕಿ ಸಲುಹೋರೋ ಮತ್ತಲೆ ನಿನಗೆ, ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ. ಎಲ್ಲವೂ ಇದೆ, ನಿನ್ನೆಲ್ಲ ಲೋಕ ಮೂಲವು ನೋಡು. ನಿನ್ನ ಲೋಕದ ಎಲ್ಲ ಮೂಲಗಳಿರುವಂಥ ಇದರೊಳಗೆ ಭಯದಲ್ಲಿ, ನಯದಲ್ಲಿ, ದಯದಲ್ಲಿ ಆ ನೂಕು ನುಗ್ಗುಗಳು, ಸೋಂಕು ರೋಗಗಳಿದೆಯಲ್ಲ, ಇದೊಂದು ಯಾಕೆ ಹೇಳ್ತಾರೆ ಸೋಂಕು ರೋಗ ಅಂತನೋ ಮಾತು ಕಾರಣ ಇದೆ. ನೀನು ಯಾವಾಗಲೂ ದಯೆ ಇರುವಂಥವರ ಜೊತೆಗಿದ್ದಾಗ ನಿನಗೆ ಅರಿವಿಲ್ಲದ ಹಾಗೆ ಅವರ ಸೋಂಕು ನಿನಗೆ ಬಂದು ನಿನ್ನ ದಯೆ ನಿನ್ನಲ್ಲಿ ಬರುತ್ತದೆ. ನಯ ಇರುವವರ ಜೊತೆಗಿದ್ದಾಗ ತಾವು ಗಮನಿಸಬೇಕು, ಎಷ್ಟೋ ಜನ ವಕ್ರ ಜನರ ಜೊತೆಗಿದ್ದಾಗ, ದುಷ್ಟರ ಜೊತೆಗಿದ್ದಾಗ ಅರಿವಿಲ್ಲದ ಹಾಗೆ ಮನಸ್ಸು ಹಂಗಾಗ್ಬಿಡ್ತದೆ. ನೀವು ಯಾರ ಜೊತೆಗಿದ್ದೀರೋ ನಿಮ್ಮ ಮನಸ್ಸು ಅದ್ರ ಹಾಗೆ ಆಗ್ತದೆ. ಅದಕ್ಕೆ ಹೇಳ್ತಾರೆ

0: ನೆಲ್ಲ ಲೋಕ ಮೂಲವು ನೋಡು ಮಂಕುತಿಮ್ಮ, ನೀನು ಯಾರ ಜೊತೆಗೆ ಬದುಕಿದ್ದೀಯೋ ನಿನ್ನ ಜೀವನ ಹಾಗಾಗ್ತದೆ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಪ್ರಿಯ ಕೇಳುಗರೇ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
2: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

0: ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹುಡುಗ ಹುಡುಗ ಹುಡುಗಿ ಚೈತ್ರ. ವಿವಿಧ ಭಾರತಿ ಕೇಳ್ಕೊಂಡೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೀನಿ. ನೀವು ಅಷ್ಟೇನೆ ವಿವಿಧ ಭಾರತಿ ಕೇಳ್ತಾ ಇರಿ. ಇಲ್ಲಿ ಬರೋ ಎಲ್ಲಾ ಹಾಡುಗಳನ್ನ ಕೇಳಿ, ಎಂಜಾಯ್ ಮಾಡಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ.
3: ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತೆಯೇ ಸೇವೆ.

0: ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
0: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಎರಡು ದಶಕಗಳಲ್ಲಿ ಭಾರತದ ಜಿಡಿಪಿ $38 trillion ಏರುವ ಸಾಮರ್ಥ್ಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ, 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ, ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸೇವರಾವತ್. ವಾರ್ತೆಗಳ ವಿವರ. ವಿವಿಧ ಸರ್ಕಾರಿ ಸಂಸ್ಥೆಗಳಿಗೆ ಹೊಸದಾಗಿ ಆಯ್ಕೆಯಾದ 51,000 ಹೆಚ್ಚು ಯುವ ಅಭ್ಯರ್ಥಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 20ನೇ ಉದ್ಯೋಗ ಮೇಳದ ಅಂಗವಾಗಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಯುವಜನತೆಗೆ ಬದಲಾಗುತ್ತಿರುವ ಆರ್ಥಿಕತೆಯ ಅಗತ್ಯಗಳಿಗೆ ತಕ್ಕಂತೆ ಶಿಕ್ಷಣ, ಕೌಶಲ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಸಲು 1,00,000 ರೂಪಾಯಿ ವೆಚ್ಚದ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಜಾರಿಗೆ ತರಲಾಗಿದ್ದು, ಇದರಿಂದ ಸುಮಾರು 2 ಕೋಟಿ ಯುವಕರಿಗೆ ಮೊದಲ ಬಾರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ತಿಳಿಸಿದರು. ಭಾರತವು ವಿಶ್ವದ 3ನೇ ಅತಿದೊಡ್ಡ ಉದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದ್ದು, ಸಣ್ಣ ನಗರಗಳ ಯುವಕರು ದೇಶದ ನೂತನ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಮಾತನಾಡಿ, ಎನ್ಡಿಎ ಸರ್ಕಾರದ 10 ವರ್ಷಗಳಲ್ಲಿ ಪ್ರಮುಖ ಸಂಸ್ಥೆಗಳ ಮೂಲಕ ಸುಮಾರು 10.96 ಲಕ್ಷ ನೇಮಕಾತಿಗಳನ್ನು ಮಾಡಲಾಗಿದೆ ಎಂದು ಹೇಳಿದರು. ದೇಶಾದ್ಯಂತ 45 ಕೇಂದ್ರಗಳಲ್ಲಿ ನಡೆದ ಈ ಮೇಳದೊಂದಿಗೆ ಈವರೆಗೆ ಒಟ್ಟು 12.75 ಲಕ್ಷ ಯುವಕರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಭಾರತದ ಆರ್ಥಿಕತೆಯು ಮುಂಬರುವ 2 ದಶಕಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ವಿಸ್ತರಣೆಯಾಗಲಿದ್ದು, ದೇಶದ ಜಿಡಿಪಿಯು ಪ್ರಸ್ತುತ ಇರುವ ಸುಮಾರು $4 trillion $38 trillion ಏರಿಕೆಯಾಗಬಹುದು ಎಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಐಐಟಿ ರೂರ್ಕಿಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶವು ಪ್ರಗತಿ ಮತ್ತು ನಾವೀನ್ಯತೆಯ ಅಮೃತ ಕಾಲದ ಮೂಲಕ ಸಾಗುತ್ತಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಬದ್ಧತೆಯನ್ನು ಪ್ರದರ್ಶಿಸಬೇಕೆಂದು ಕರೆ ನೀಡಿದ ಅವರು, ಪ್ರಸ್ತುತ ಸ್ಥಿತಿಯನ್ನು ಅರ್ಥೈಸಿಕೊಂಡು ಗುರಿ ತಲುಪಲು ಸೂಕ್ತ ಮಾರ್ಗ ಕಂಡುಕೊಳ್ಳುವುದೇ ಯಶಸ್ಸಿನ ಸೂತ್ರ ಎಂದು ಹೇಳಿದರು. ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಲ್ಲಿ 14 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಾಧೀಶರನ್ನಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ಕರ್ನಾಟಕದ ಜೊತೆಗೆ ದೆಹಲಿ, ಜಮ್ಮು ಕಾಶ್ಮೀರ ಮತ್ತು ಲಡಾಕ್ ಹಾಗೂ ಜಾರ್ಖಂಡ್ ಹೈಕೋರ್ಟ್ಗಳಿಗೆ ನ್ಯಾಯಮೂರ್ತಿಗಳು ಮತ್ತು ಹೆಚ್ಚುವರಿ ನ್ಯಾಯಮೂರ್ತಿಗಳು ನೇಮಕಗೊಂಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಉಷಾರಾಣಿ, ಎಸ್ ಭರತ್ ಕುಮಾರ್ ಮತ್ತು ನೇರಲೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಕಾರ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ಗೆ 2 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳನ್ನಾಗಿ ಹಾಗೂ 5 ನ್ಯಾಯಮೂರ್ತಿಗಳನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ಗೆ 1 ನ್ಯಾಯಮೂರ್ತಿಯನ್ನು ನೇಮಕ ಮಾಡಲಾಗಿದೆ. ಜಾರ್ಖಂಡ್ ಹೈಕೋರ್ಟ್ಗೆ 3 ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಕಳೆದ ಆಗಸ್ಟ್ 26 ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ ತತ್ತರಿಸಿರುವ ನೇಪಾಳದ ಪುನಶ್ಚೇತನ ಕಾರ್ಯಕ್ಕೆ ನೆರವಾಗಲು ಭಾರತವು ಇಂದು 11 ಟನ್ ಪರಿಹಾರ ಸಾಮಗ್ರಿಗಳ ಮತ್ತೊಂದು ಕಂತನ್ನು ರವಾನಿಸಿದೆ. ಈ ಪರಿಹಾರ ಸಾಮಗ್ರಿಗಳಲ್ಲಿ ಔಷಧಗಳು, ವಿಧಿ ವಿಜ್ಞಾನ ಉಪಕರಣಗಳು, ಟೆಂಟ್ಗಳು, ನೈರ್ಮಲ್ಯ ಕಿಟ್ಗಳು, ಸ್ಲೀಪಿಂಗ್ ಬ್ಯಾಗ್ಗಳು ಸೇರಿದಂತೆ ಹಲವು ಅಗತ್ಯ ವಸ್ತುಗಳು ಸೇರಿವೆ. ಪರಿಹಾರ ಸಾಮಗ್ರಿಗಳನ್ನು ಒಳಗೊಂಡ ಭಾರತೀಯ ವಾಯುಪಡೆಯ 9ನೇ ವಿಮಾನವು ನೇಪಾಳ ತಲುಪಿದ್ದು ಅಲ್ಲಿನ ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ನೇಪಾಳದ ಚೇತರಿಕೆ ಮತ್ತು ಪುನರ್ ನಿರ್ಮಾಣ ಕಾರ್ಯಗಳಿಗೆ ಭಾರತವು ನಿರಂತರ ಬೆಂಬಲ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಕಲ್ಪಿಸಿರುವ ಅವಕಾಶದ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2025 ಮೊದಲು ಭಾರತದ ಬಾಹ್ಯಾಕಾಶ ಚಟುವಟಿಕೆಗಳು ಕೇವಲ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಮಾತ್ರ ಸೀಮಿತವಾಗಿದ್ದವು. ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಕಾನೂನುಬಾಹಿರ ತಡೆಯಿಲ್ಲದಿದ್ದರೂ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸಲು ಯಾವುದೇ ನಿಯಂತ್ರಣ ಪ್ರಾಧಿಕಾರವಿರಲಿಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಒಂದು ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಇನ್ ಸ್ಪೇಸ್ ಅನ್ನು 2020 ಸ್ಥಾಪಿಸಲಾಯಿತು. ಇದು ಖಾಸಗಿ ಉಪಗ್ರಹ ಉಡಾವಣೆಗಳು, ಉಪಗ್ರಹ ಕಾರ್ಯಾಚರಣೆಗಳು ಮತ್ತು ಇಸ್ರೋ ಮೂಲಸೌಕರ್ಯಗಳ ಬಳಕೆಗೆ ಅನುಮತಿ ನೀಡುವುದಲ್ಲದೆ ಉಪಕರಣ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗಿನ ಎಲ್ಲ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ. ಪ್ರಸ್ತುತ ಭಾರತೀಯ ನವೋದ್ಯಮಗಳು ತಾವೇ ಉಡಾವಣಾ ವಾಹನ ಹಾಗೂ ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿದ್ದು ವಾಣಿಜ್ಯ ಸೇವೆಗಳನ್ನು ಒದಗಿಸುತ್ತಿವೆ. ಇಸ್ರೋ ವೈಜ್ಞಾನಿಕ ಮತ್ತು ಆಯಕಟ್ಟಿನ ಮಿಷನ್ಗಳ ಮೇಲೆ ಗಮನಹರಿಸಿದರೆ ಖಾಸಗಿ ಸಂಸ್ಥೆಗಳು ದೈನಂದಿನ ವಾಣಿಜ್ಯ ಸಾಮರ್ಥ್ಯವನ್ನು ವಹಿಸಿಕೊಳ್ಳುವ ಮೂಲಕ ಬಾಹ್ಯಾಕಾಶ ಕ್ಷೇತ್ರವು ಭಾರತೀಯ ಖಾಸಗಿ ನಾವೀನ್ಯತೆಗೆ ಮುಕ್ತವಾಗಿದೆ. ಡಾಕ್ ಸೇವಾ ಗಿಫ್ಟ್ಸ್ ಯೋಜನೆಯಡಿ ಭಾರತೀಯ ಅಂಚೆ ಉಡುಗೊರೆಗಳನ್ನು ವಿತರಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಸಂದೇಶ ನಕಲಿ ಎಂದು ಸ್ಪಷ್ಟಪಡಿಸಿದೆ. ಡಾಕ್ ಸೇವಾ ಗಿಫ್ಟ್ಸ್ ಹೆಸರಿನ ಯಾವುದೇ ಉಡುಗೊರೆ, ಬಹುಮಾನ ಅಥವಾ ಲಕ್ಕಿ ಡ್ರಾ ಯೋಜನೆಯೊಂದಿಗೆ ಭಾರತೀಯ ಅಂಚೆಗೆ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿದೆ. ನಾಗರಿಕರು ಅನುಮಾನಾಸ್ಪದ ಲಿಂಕ್ಗಳು ಅಥವಾ ವೆಬ್ಸೈಟ್ಗಳನ್ನು ಕ್ಲಿಕ್ ಮಾಡದಂತೆ ಘಟಕ ಸೂಚಿಸಿದೆ. ಬ್ಯಾಂಕ್ ಖಾತೆ ವಿವರಗಳು, ಒಟಿಪಿ ಅಥವಾ ಆಧಾರ್ ಸಂಖ್ಯೆ ಸೇರಿದಂತೆ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳದಂತೆ ಜನರಿಗೆ ಮಾಹಿತಿ ನೀಡಲಾಗಿದೆ. ಜಪಾನ್ನ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ದೊರೆತಿದ್ದು ಜಪಾನ್ ದೊರೆ ನರುಹಿತೋ ಅವರು ಕೂಟವನ್ನು ಉದ್ಘಾಟಿಸಿದರು. 2 ಗಂಟೆಗಳ ಕಾಲ ನಡೆದ ವರ್ಣರಂಜಿತ ಉದ್ಘಾಟನಾ ಸಮಾರಂಭದಲ್ಲಿ ಜಪಾನ್ ರಾಜವಂಶಸ್ಥರು, ಕ್ರೀಡಾಕೂಟದ ಉನ್ನತ ಅಧಿಕಾರಿಗಳು ಹಾಗೂ ಏಷ್ಯನ್ ಒಲಿಂಪಿಕ್ಸ್ ಮಂಡಳಿ ಅಧ್ಯಕ್ಷ ಶೇಖ್ ಜೋಆನ್ ಬಿನ್ ಹಮದ್ ಅಲ್ ಥಾನಿ ಪಾಲ್ಗೊಂಡಿದ್ದರು. ಅಥ್ಲೀಟ್ಗಳ ಪಥಸಂಚಲನದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಮನು ಭಾಕರ್ ಹಾಗೂ ಕಬಡ್ಡಿ ಆಟಗಾರ ಪವನ್ ಸಹರಾವತ್ ಅವರು 501 ಸದಸ್ಯರನ್ನು ಒಳಗೊಂಡ ಭಾರತೀಯ ತಂಡವನ್ನು ಮುನ್ನಡೆಸಿದರು. ಮೂಲತಃ ಧ್ವಜಧಾರಿಯಾಗಬೇಕಿದ್ದ ಶಾರ್ಟ್ಪುಟ್ ಪಟು ತಜೇಂದರ್ ಪಾಲ್ ಸಿಂಗ್ ತೂರ್ ಅವರ ಅಧಿಕೃತ ಪಥಸಂಚಲನ ಸಾಮಗ್ರಿ ಸಮಯಕ್ಕೆ ಸರಿಯಾಗಿ ದೊರೆಯದ ಕಾರಣ ಅವರ ಜಾಗದಲ್ಲಿ ಪವನ್ ಸಹರಾವತ್ ಅವರು ಭಾರತದ ಧ್ವಜಧಾರಿಯಾಗಿ ಪಾಲ್ಗೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ 2 ದಶಕಗಳಲ್ಲಿ ಭಾರತದ ಜಿಡಿಪಿ $38 trillion ಏರುವ ಸಾಮರ್ಥ್ಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ, 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ, ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸಹರಾವತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

ಸಮಯ 7:45 47 ಸೆಕೆಂಡ್ಗಳಾಗಿದೆ. ಪೊಲೀಸ್ ಸ್ಟೋರಿ ಮುಂದುವರಿಯುತ್ತೆ. ಈಗಾಗಲೇ ಸಾಕಷ್ಟು ನಟ ನಟಿಯರ ಬಗ್ಗೆ, ನಾವು ಪೊಲೀಸ್ ಗೆಟಪ್ನಲ್ಲಿ ಕಾಣಿಸ್ಕೊಂಡಿರುವಂತಹ ನಟ ನಟಿಯರ ಬಗ್ಗೆ ಮಾತನಾಡಿದ್ದೇವೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ, ಒಂದು ಸತಿ ಕಣ್ಣು ಹಾಯಿಸೋಣ. ಕಮಲ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಮಹಾದೇವಪುರ ಇಲ್ಲಿಂದ. ಇವರು ನಮ್ಗೆ ಹೇಳ್ತಿದ್ದಾರೆ, ಕನಸಿನ ರಾಣಿ ಮಾಲಾಶ್ರೀ ಅವರ ಒಂದು ಅಭಿನಯದ ಚಿತ್ರಗಳು ಪೊಲೀಸ್ ಗೆಟಪ್ನಲ್ಲಿ ತುಂಬ ಚೆನ್ನಾಗಿದೆ, ಡೈಲಾಗ್ಗಳಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಸ್ ಪಿ ಭಾರ್ಗವಿ ಆ ಚಿತ್ರದಲ್ಲಿ ದೇವರಾಜ್ ಮಾಲಾಶ್ರೀ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಅಂತ ತರೀಕೆರೆ ವಿರೂಪಾಕ್ಷ ಅವರು ಹೇಳ್ತಾರೆ. ಭೀಮೋಜಿರಾವ್ ಅವರು ಕೂಡ ಜಗಪಾತ್ ದೇವದುರ್ಗ ರಾಯಚೂರು ಜಿಲ್ಲೆಯಿಂದ. ಪೊಲೀಸ್ ಎಂದಾಕ್ಷಣ ನೆನಪಿಗೆ ಬರೋದು ಸಾಯಿ ಕುಮಾರ್ ಮತ್ತು ಮಾಲಾಶ್ರೀ ಅವರು, ಹಾಡುಗಳೆಲ್ಲ ತುಂಬಾ ಇಷ್ಟವಾಯಿತು ಅಂತಲೇ ಕೂಡ ಹೇಳಿದ್ದಾರೆ. ಇನ್ನು ಕವಿತಾ ಶ್ರೀನಿವಾಸ್ ಅವರು ವೈ ಎಸ್ ಕಾಲೋನಿ ಧಾರವಾಡದಿಂದ, ನನಗೆ ಪ್ರತಿಯೊಬ್ಬ ನಟ ನಟಿಯರು ಅಂದರೆ ನಟಿಯರಲ್ಲಿ ವಿಶೇಷವಾಗಿ ಕನಸಿನ ರಾಣಿ ಮಾಲಾಶ್ರೀ ಅವರ ಪೊಲೀಸ್ ಗೆಟಪ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಕರಾಟೆ ಕಿಂಗ್ ಶಂಕರ್ ನಾಗ್, ರೆಬಲ್ ಸ್ಟಾರ್ ಅಂಬರೀಷ್, ಸಾಯಿ ಕುಮಾರ್, ಹೀಗೆ ಎಲ್ಲರೂ ಕೂಡ ಇಷ್ಟ ಆಗ್ತಾರೆ ಅಂತ ಹೇಳ್ತಾರೆ ಖಂಡಿತವಾಗಿಯೂ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರು ಹೇಳ್ತಾರೆ, ಟೈಗರ್ ಪ್ರಭಾಕರ್ ಅವರ ಒಂದು ನಟನೆಯ ಹಾಡು ಚಿತ್ರಗಳು ತುಂಬಾ ಇಷ್ಟ, ಬಾಂಬೆ ದಾದಾ ಚಿತ್ರ ಇಷ್ಟ ಅಂತ ಹೇಳ್ತಿದ್ದಾರೆ. ಹಾಗೆ ಇವರು ಪ್ರಭಾಕರ್ ಅವರು ಉತ್ತರಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪೊಲೀಸ್ ಪಾಪಣ್ಣ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಲ್ಲಿ ಟ್ರಾಫಿಕ್ ನಿಯಮ ಪಾಲನೆಯ ವಿಷಯವಾಗಿದೆ ಅಂತ ಕೂಡ ನಂಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮಧು ದೇವರಾಜ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಗೋಲಿಬಾರ್ ಈ ಚಿತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಫೇವ್ರೆಟ್ ಹೀರೋಯಿನ್ನು ಮಾಲಾಶ್ರೀ ಅವರು ನನಗೆ ಅಂತ ಚೈತ್ರ ಅವರು ನಾಗರಬಾವಿಯಿಂದ ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಹಾಡುಗಳೆಲ್ಲ ತುಂಬ ಇಷ್ಟವಾದ ಕಾರ್ಯಕ್ರಮವನ್ನು ಇಷ್ಟ ಆಯ್ತದ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬೀದರ್ನಿಂದ ಗಣೇಶ್ ನಗರ, ಇಲ್ಲಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜೈ ಭಟ್ ಇವರು ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೌಶಲ್ಯ ಬನಶಂಕ್ರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓ, ಇವ್ರು ಹೇಳ್ತಾರೆ, ಮಾಲಾಶ್ರೀ ಅವರನ್ನು ನೋಡಿಯೇ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು ಅಂತ. ಖುಷಿ ಆಯಿತು ನಮಗೆ. ಮತ್ತು ಇನ್ಯಾರು ಹೇಳ್ತಿದ್ದಾರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾರೆ.

ಕಾಲದ ಸಿನಿಮಾಗಳು ನನಗೆ ತುಂಬಾ ಇಷ್ಟವಾದವು ಅಂತ ಹೇಳ್ತಿದ್ದಾರೆ. ಲಿಂಗ ಸೋಗೂರಿನಿಂದ ಅಮರಗುಂಡಪ್ಪ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು.

ಪೊಲೀಸ್ ಸ್ಟೋರಿ ಬಗ್ಗೆ ಮಾತಾಡ್ತಿದ್ದೇವೆ. ಪೊಲೀಸ್ ಪಾತ್ರದಲ್ಲಿ ದರ್ಶನ್ ಅವರು ಸ್ವಾಮಿ, ಪೊರ್ಕಿ, ಇಂದ್ರ, ಐರಾವತ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆ ಹಲವಾರು ಚಿತ್ರಗಳು ಕೂಡ ನಮ್ಮ ಕಣ್ಮುಂದಿದೆ. ಯಾವುದು ಪೊಲೀಸ್ನ ಹೆಂಡತಿ ಆಗಿರ್ಬೋದು, ಪೊಲೀಸ್ ಸ್ಟೋರಿ ಆಗಿರ್ಬೋದು, ಪೊಲೀಸ್ ಆಫೀಸರ್ ಆಗಿರ್ಬೋದು, ಪೊಲೀಸ್ ಮತ್ತು ದಾದಾ, ಪೊಲೀಸ್ ಲಾಕಪ್, ಹಾಗೆ ಪೊಲೀಸ್ ಫೈಲ್, ಹಾಗೆ ಪೊಲೀಸ್ ಡಾಗ್ ಅನ್ನುವಂತಹ ಚಿತ್ರ, ಪೊಲೀಸ್ ಕಂಪ್ಲೇಂಟ್, ಪೊಲೀಸ್ ಬೇಟೆ, ಹಾಗೆ ಕಿಲಾಡಿ ಪೊಲೀಸ್, ಮತ್ತು ಇಬ್ಬರು ಹೆಂಡಿರ, ಮುದ್ದಿನ ಪೊಲೀಸ್, ಹೀಗೆ ಹಲವಾರು ಪೊಲೀಸ್ ಟೈಟಲ್ಗಳಲ್ಲೇ ಸಾಕಷ್ಟು ಚಿತ್ರಗಳು ಕೂಡ ತೆರೆ ಕಂಡವು. ಇನ್ನು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ನಮ್ಮ ನಂಬರ್ ಎಂಡಿಂಗ್ ವಿತ್ 8794, ಇವರು ಕೂಡ ಕಾರ್ಯಕ್ರಮವನ್ನು ಕೇಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಪೊಲೀಸ್ ಮತ್ತು ದಾದಾ ಚಿತ್ರದ ಹಾಡುಗಳು ಮತ್ತು ಚಿತ್ರ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಹಾಗೆ ಇವರು ಯಾರು, ಶೋಭಾ ಅವರು ನಮಗೆ ಹಾಸನದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಗಾನ ಭಜನಾ ಕಾರ್ಯಕ್ರಮದಲ್ಲಿ ಪೊಲೀಸ್ ಸ್ಟೋರಿ ವಿಷಯವಾಗಿ ಒಂದಷ್ಟು ಮಾತು, ಹಾಡುಗಳು ಎಲ್ಲವೂ ಕೂಡ ಪ್ರಸಾರವಾಯಿತು. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಸೇಫ್ ಡ್ರೈವ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 8 ಆಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದ್ದು, ಸಣ್ಣ ನಗರಗಳ ಯುವಕರು ದೇಶದ ನೂತನ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. 20ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರವಾಗಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲೆನಾಡಿನ ಪ್ರವಾಸೋದ್ಯಮಕ್ಕೆ ವಿಶೇಷ ಪ್ಯಾಕೇಜ್ ನೀಡಲು ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಪ್ರಜಾಸೇವಾ ಆಂದೋಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಅರ್ಜಿಗಳನ್ನು ಸ್ವೀಕರಿಸಿದರು. ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಕಡಿಮೆ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ವಿರಾಜಪೇಟೆ, ಸೋಮವಾರಪೇಟೆ ಮತ್ತು ಪೊನ್ನಂಪೇಟೆಯನ್ನು ಬರಪೀಡಿತ ತಾಲೂಕುಗಳೆಂದು ಸರ್ಕಾರ ಘೋಷಣೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆಗದಂತೆ ಗಮನಹರಿಸಬೇಕು ಎಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭಾರತದ ಆರ್ಥಿಕತೆಯು ಮುಂಬರುವ 2 ದಶಕಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ವಿಸ್ತರಣೆಯಾಗಲಿದ್ದು, ದೇಶದ ಜಿಡಿಪಿಯು ಪ್ರಸ್ತುತ ಇರುವ ಸುಮಾರು $4 ಟ್ರಿಲಿಯನ್ನಿಂದ $38 ಟ್ರಿಲಿಯನ್ಗೆ ಏರಿಕೆಯಾಗಬಹುದು ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಪಾನ್ನ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ದೊರೆತಿದ್ದು, ಜಪಾನ್ ದೊರೆ ನರುಹಿತೋ ಅವರು ಕೂಟವನ್ನು ಉದ್ಘಾಟಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇನ್ನೀಗ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಜೋಡಿ ಹಕ್ಕಿ.
2: ಆಕಾಶವಾಣಿ ಚಲನಚಿತ್ರ ಧ್ವನಿವಾಹಿನಿ ಜೋಡಿ ಹಕ್ಕಿ. ಮುಖ್ಯ ಪಾತ್ರಗಳಲ್ಲಿ ಶಿವರಾಜ್ ಕುಮಾರ್, ಚಾರುಲತಾ, ವಿಜಯಲಕ್ಷ್ಮಿ. ಸಂಗೀತ ವಿ ಮನೋಹರ್. ಕಥೆ, ಚಿತ್ರಕಥೆ, ನಿರ್ದೇಶನ ಡಿ ರಾಜೇಂದ್ರ ಬಾಬು. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಜೋಡಿ ಹಕ್ಕಿ.
3: ಈ ಹಳ್ಳಿಲಿರೋ ನಿಸರ್ಗ ನೋಡ್ತಾ ಇದ್ರೆ ನಮ್ ಪಟ್ಟಣದ ನೆನಪೆ ಹೊರಟೋಗುತ್ತಲ್ಲ ಡ್ಯಾಡಿ.
4: ಅದಕ್ಕೆ ತಾನೇ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು. ನೀನ್ ಯಾವಾಗ್ಲೂ ಡಾನ್ಸು ಡಾನ್ಸು ಅಂತ ನಿನ್ನ ಆಯ ಸ್ಫೂರ್ತಿ ಸ್ಟೇಜ್ ಮೇಲೆ ಕಳಿತಿ ಅಂತ ಹೆದರ್ಕೊಂಡು ಇಲ್ಲಿ ಕರ್ಕೊಂಡು ಬಂದೆ.
3: ಡ್ಯಾಡಿ, ನೃತ್ಯ ನನ್ನ ಬದುಕಿನ ಭಾಗ, ಹಾಗೆ ಈ ನಿಸರ್ಗ ನನ್ನ ಹೃದಯ ಆಗ್ಬಾರ್ದ ಅನ್ಸುತ್ತೆ. ಇಲ್ಲಿ ಬೀಸೋ ಗಾಳಿ ಬರೀ ಗಾಳಿ ಅಲ್ಲ ಡ್ಯಾಡಿ, ಅದು ನಮ್ ಸಂವೇದನೆ. ಇಲ್ಲಿ ಹಾರೋ ಹಕ್ಕಿಗಳು ಬರೀ ಹಕ್ಕಿಗಳಲ್ಲ, ಅವೇ ನಮ್ ಭಾವನೆ ಡ್ಯಾಡಿ.
4: ಏನಮ್ಮ ಇದು, ನೃತ್ಯ ಮಾಡದ್ ಬಿಟ್ಟು ಕವಿತೆ ಬರೀಬೇಕು ಅಂತ ಡಿಸೈಡ್ ಮಾಡ್ದಾಗಿದೆ?
3: ನೋಡ್ರಿ, ಈ ವಿಷಯದಲ್ಲಿ ತಮಾಷೆ ಮಾಡ್ಬೇಡಿ. ನಾನು ಇಲ್ಲಿಗೆ ಬಂದಾಗಿನಿಂದ ನಾನ್ ಬೇರೆ ಅಲ್ಲ, ಈ ವಾತಾವರಣ ಬೇರೆ ಅಲ್ಲ ಅನಿಸ್ತಿದೆ. ಹೊಸ ಹೊಸ ಅನುಭವ ಆಗ್ತಿದೆ. ಈ ಅನುಭವನೆಲ್ಲ ಹಂಚ್ಕೊಳ್ಳೋದಕ್ಕೆ ಮಾತುಗಾಗಿ ಹುಡುಕಾಡ್ಬೇಕು ಅನಿಸ್ತಾ ಇದೆ. ನನ್ಗೆ ಅವತ್ತು ಹೀಗಾಗಿರ್ಲಿಲ್ಲ ಡ್ಯಾಡಿ. ಅಲ್ಲಿ ನೋಡಿ.
5: ನಮಸ್ಕಾರ ಸ್ವಾಮಿ.
4: ನಮಸ್ಕಾರ. ನೀನೆ ನಮ್ಮಾಚ?
5: ಹೌದು. ನೀವು ಪಟ್ಟಣದ ಬಂದವರಾ?
4: ಹೌದು. ಇವಳು ನನ್ನ ಮಗಳು ರೂಪ ಅಂತ.
5: ನಮಸ್ಕಾರ.
3: ನಮಸ್ಕಾರ. ಈ ಸುಂದರವಾದ ಪ್ರಕೃತಿ ನೋಡ್ಬೇಕು ಅಂತ ಬಂದಿದ್ದೀವಿ, ತೋರಿಸ್ತೀರಾ?
5: ಅದಕ್ಕೇನಂತೆ, ನಡ್ರಿ ಹೋಗವ.
3: ಡ್ಯಾಡಿ, ಆ ದೋಣಿ ಓಡಿಸಿದ ಮಾಚ ಎಷ್ಟು ಚೆನ್ನಾಗಿ.

0: ಹೋಗ್ ಮಕ್ಕ.
1: ಇದ್ಯಾನ ಇವತ್ತು ಹೊಸ್ತಾಗ ಹೇಳ್ತೀಯ? ನಾನ್ ಹಿಂದಾರ ನೀನ್ ಆಡ್ ಕೇಳ್ದೆ ಮಲ್ಗಿನಾ?
0: ಇಲ್ಲ
1: ಹಂಗಾರಾಡು.
0: ಆಡ್ತೀನಿ.

0: ರೂಪ. ಏ ರೂಪ, ಯಾಕಮ್ಮ ಮೌನ ಹಾಕೋತಿದ್ಯಾ?
1: ಮಾತಿನಲ್ಲಿರೋ ಅರ್ಥಕ್ಕಿಂತ ಮೌನದಲ್ಲಿರೋ ಅರ್ಥನೇ ಅದ್ಭುತ ಆಗುತ್ತೆ.
0: ಅಂದ್ರೆ ಏನಮ್ಮ ನೀನ್ ಹೇಳ್ತಾ ಇರೋದು? ನಿನ್ ಮಾತಿನ ಅರ್ಥ?
1: ನನ್ನ ಮಾತಿನ ಅರ್ಥನೇ ಮೌನ, ಮೌನದ ಅರ್ಥನೇ ಮಾತು ಅಷ್ಟೇ.
0: ರೂಪ, ಒಗಟು ಬಿಟ್ಟು ನೇರವಾಗಿ ಮಾತಾಡಮ್ಮ.
1: ಆ ಹಳ್ಳಿ ಹುಡುಗ ಹಾಡಿದ್ದನ್ನ ಕೇಳಿದಾಗ ನನಗೆಲ್ಲ ಒಗಟಾಗಿ ಕಾಣಿಸ್ತಿದೆ. ಕಲೆ ಅನ್ನೋದು ಒಂದು ಒಗಟು, ಈ ಬದುಕು ಅನ್ನೋದು ಇನ್ನೊಂದು ಒಗಟು. ಈ ಒಗಟುಗಳನ್ನ ಬಿಡಿಸೋದೇ ಒಂದು ಹುಡುಕಾಟ ಅನಿಸ್ತದೆ.
0: ಅದ್ ಸರಿ, ಆದ್ರೀಗ ನೀನೇ ಒಂದು ಒಗಟಾಗಿದೆಯಲ್ಲಮ್ಮ.
1: ಒಗಟನ್ನ ಬಿಡಿಸೋಕ್ ಹೋಗಿ ನಾವೇ ಒಂದು ಒಗಟಾಗೋದು ವಿಚಿತ್ರ ಅಲ್ವಾ ಡ್ಯಾಡಿ?
0: ರೂಪ, ಏನಾಗಿ ನಿನಗೆ, ಚೆನ್ನಾಗಿದ್ಯಾ ತಾನೆ?
1: ನನ್ಗೇನು ಆಗಿಲ್ಲ ಡ್ಯಾಡಿ. ಆ ಹಳ್ಳಿ ಹುಡುಗ ಮಾಚನ ಪಟ್ಟಣ ಕರ್ಕೊಂಡು ಹೋದ್ರೆ ಹೇಗೆ?
0: ನೀನು ನಿಜವಾಗ್ಲೂ ಸರಿಯಾಗಿದೆಯನ್ನಮ್ಮ. ನಿನ್ ಮಾತು ಕೇಳಿದ್ಮೇಲೆ ನನಗೇನೋ ಅನುಮಾನ ಮಗಳೇ.
1: ಯಾಕೆ ಡ್ಯಾಡಿ ಹೀಗೆ ಕೇಳ್ತಿದ್ದೀರಾ? ಪಟ್ಟಣದೊಳಗಡೆ ಹಳ್ಳಿ ಸೇರ್ಕೊಂಡಾಗ ಆಗೋ ಅನುಭವ ನನಗಾಗ್ತಾ ಇದೆ. ನಾನು ಇಲ್ಲಿಗೆ ಬಂದಾಗಿನಿಂದ ಬರೀ ಪಟ್ಟಣವಾಗಿ ಉಳಿದಿಲ್ಲ, ಹಳ್ಳಿ ಅನ್ನೋದು ಬಳ್ಳಿ ಥರ ನನ್ನಲ್ಲಿ ಹಬ್ಬಿ ಅನುಭವದ ಮೊಗ್ಗಾಗಿದೆ. ಆ ಮೊಗ್ಗು ಇನ್ನೂ ಅರಳಿಲ್ಲ. ಅರಳಬೇಕಾದ್ರೆ ಆಚಿನ ಮಾತು ಬೇಕು, ಹಾಡ್ಬೇಕು, ಅವನ್ನ ಕರ್ಕೊಂಡು ಹೋಗ್ಲೇಬೇಕು ಡ್ಯಾಡಿ.
0: ಏನು ಹುಚ್ಚು ನಿನಗೆ, ಇದೆಲ್ಲ ತಮಾಷೆ ಅಂತ ತಿಳ್ಕೊಂಡಿದ್ಯಾ? ಹಳ್ಳಿಲಿ ಇರೋರನ್ನ ಕರ್ಕೊಂಡು ಹೋಗಿ ಸೀನಲ್ಲಿ ಅಪಹಾಸ್ಯನ ಎದುರಿಸ್ತೀಯಾ? ಹೇಳು, ಏನ್ ಮಾಡ್ಬೇಕು ಅಂತ ಇದೆಯಾ? ಶಿಲೆನ್ ತಗೊಂಡು ಹೋಗಿ ಕಲೆ ಅಂತ ತೋರಿಸ್ತೇನೋ?
1: ಇದು ಸಾಮಾನ್ಯವಾದ ಶಿಲೆ ಅಲ್ಲ ಡ್ಯಾಡಿ. ನೀವು ತಿಳ್ಕೊಂಡಿರೋ ಹಾಗೆ ಅವನ್ ಮೈ ಹೊರಟಾಗಿದೆ. ಮನುಷ್ಯರಿಗಿಲ್ದೇ ಇರೋ ಮನಸ್ಸಿದೆ, ಮಿಡಿತಾ ಮಿಡಿತಾ ಹಾಡಾಗುತ್ತೆ, ಹರಿತಾ ಹರಿತಾ ನಾಡಾಗುತ್ತೆ. ನಾನೇನು

0: ಹೆಚ್ಚಿಗೆ ಹೇಳಲ್ಲ ಡ್ಯಾಡಿ, ನಾವು ಮಗನ ಕರ್ಕೊಂಡು ಹೋಗ್ಲೇಬೇಕು.
1: ನೀನ್ ಏನೇ ಹೇಳು, ನಿನ್ನ ಆಸೆ ಅತಿ ಆಯ್ತು.
0: ಆಸೆ ಅತಿ ಎರಡು ಸತಿಪತಿ ಇದ್ದಾಗೆ ಡ್ಯಾಡಿ, ಅವು ಒಂದನ್ನೊಂದು ಬಿಟ್ಟಿರಲ್ಲ. ಆದ್ರಿಂದ ಆತನ ನೀವು ಒಪ್ಕೊಳ್ಳೇಬೇಕು. ಇಂಥ ಒಂದು ಪ್ರತಿಭೆ ಬರೀ ಹಳ್ಳಿಗಾಡಿಗೆ ಸೀಮಿತವಾಗೋದು ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಡ್ಯಾಡಿ. ಹೇಗಿದ್ದು, ನಮ್ದೇ ಒಂದು ರೆಕಾರ್ಡಿಂಗ್ ಕಂಪನಿ ಇದೆ, ಡಾನ್ಸ್ ಗ್ರೂಪ್ ಇದೆ, ಅದರಲ್ಲಿ ಮಾತಿನ ಬಳಸ್ಕೊಂಡ್ರಾಯ್ತು.
1: ಸರಿ ಅಮ್ಮ, ಅದೇನ್ ಮಾಡ್ತೀಯೋ ಮಾಡು.
0: ನಾನೇನ್ ತಪ್ಪು ಮಾಡಲ್ಲ ಡ್ಯಾಡಿ, ಮಾಡ್ಬೇಕಾದ್ದನ್ನೇ ಮಾಡ್ತೀನಿ, ಸಾಧಿಸ್ಬೇಕಾದ್ದನ್ನೇ ಸಾಧಿಸ್ತೀನಿ.
2: ಬನ್ನಿ ಬನ್ನಿ.

0: ಎಲ್ಗೋಬೇಕು ಹೇಳಿ.
1: ಹೋಗ್ಬೇಕಲ್ಲ, ನಾನು ಬಂದಿದ್ದು ನಿಮ್ಮ ಜೊತೆ ಮಾತಾಡೋಕೆ.
0: ನನ್ನ ಜೊತೆ ಆಗ ಮಾತಾಡಿ.
1: ನೀವು ತುಂಬಾ ಚೆನ್ನಾಗಿ ಕುಣಿತೀರಾ, ಹಾಡ್ತೀರಾ.
0: ಯಾರು ಹೇಳ್ದಂಗಂತ?
1: ಇನ್ಯಾರು? ನಾನೇ.
0: ತಪ್ಪು, ನೀವು ತಪ್ಪು ಹೇಳ್ತೀರ. ನಿಜ ಏನ್ ಗೊತ್ತಾ, ನಾ ಅಡಕೆ ಇಲ್ಲ. ಹೇಗ್ ಬಂದಿದ್ದಾರ ನಾಳೆ ತರ್ತೀನಿ. ಅದಂಗೆ ಅರಿತಾ ಅರಿತಾ ಈ ನದಿ ತರ ಆಗ್ತಾ ಇತ್ತು. ನದಿ ಮೇಲೆ ದೋಣಿ ಆಯ್ತು, ದೋಣಿ ಕೆಳ ನದಿ ಆಯ್ತು ಅಂದಂಗೆ ಅದೇನೋ ಅನುಭವಗಳ ಹೇಳ್ತೀವಿ. ಅದನ್ನ ನೀವು ಆಡು ಆಡು.
1: ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್.
0: ಅರೆ ಇದ್ಯಾ ತುರ್ದು ಗೇಟು ಗೀಟು ಅಂತ ಏನು ಅಂತಿದ್ರಲ್ಲ, ಈಟು ಹೊತ್ತು ಚೆಂದಾಗಿದ್ರಿ. ಏನಾಯ್ತು ನೋಡಿ, ನಡ್ರಿ ನಡ್ರಿ, ನಾನೇ ಕರ್ಕೊಂಡೋಗಿ ಔಷಧಿ ಕೊಡ್ತೀನಿ.
1: ನೀವೇನ್ ನನ್ನನ್ನು ಕರ್ಕೊಂಡು ಹೋಗ್ಬೇಡಿ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ.
0: ನನ್ ಕರ್ಕೊಂಡು ಹೋಗ್ತೀರಾ? ಯಾಕೆ, ನಂಗೇನಾಗೈತೆ ರೋಗ?
1: ರೋಗ ಅಲ್ಲ ಮಾತ್ರ, ಕಲೆ. ನಿಮ್ಮಲ್ಲಿ ಕಲೆ ತುಂಬಿಕೊಂಡಿದೆ. ಆ ಕಲೆಗೆ ಸರಿಯಾದ ನೆಲೆ ಒದಗಿಸ್ಬೇಕು. ನಿಮ್ಮ ಕಲೆ ಈ ಹಳ್ಳಿಗೆ ಸೀಮಿತವಾಗದೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಜನರೆಲ್ಲ ಹಾಡಿ ಹೊಗಳಬೇಕು. ನಿಮ್ಮ ಹಳ್ಳಿ ಜನ ಅದನ್ನ ನೋಡಿ ಸಂತೋಷ ಪಡಬೇಕು. ನಾನ್ ಸಂತೋಷ ಪಡಬೇಕು. ಅದಕ್ಕೆ ನಿಮ್ಮನ್ನ ಪಟ್ಟಣ ಕರ್ಕೊಂಡು ಹೋಗ್ತಿದ್ದೀನಿ ಮಾಚ.
0: ಬುಡುಬುಡೆ, ನಾ ಬರಕಿಲ್ಲ. ಎಲ್ಲಾರ ಉಂಟ ಈ ನದಿ ಬಿಟ್ಟು ನಾ ಬರಕಾತದ? ನಾ ಬಿಟ್ಟೆ ಈ ನದಿ ಸುಗ್ಗೆ ಆದದ, ಈ ದೋಣಿ ಸುಗ್ಗೆ ಬಿಡ್ತದ? ಇವಕ್ಕೆಲ್ಲ ಏನೋ ಹೇಳ್ಕೊಳ ಅಂತ ಮಡಿಕಳಿ. ಮಾತ್ ಬರ್ದೆ ನಮ್ಮ ಹಳ್ಳಿ ಜನ ಸುಮ್ಕೆ ಇದಾರ?
1: ಬೇಕಾದ್ರೆ ನಾನು ಅವ್ರ ಹತ್ರ ಮಾತೀನಿ. ನೀವು ದೊಡ್ಡ ಕಲಾವಿದ ಆಗ್ಬೇಕು ಅಂದ್ರೆ ದಯವಿಟ್ಟು ಕಳಿಸ್ಕೊಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ.
0: ಬಿಡ್ತು ಅನ್ರವ, ನೀವ್ ಯಾಕೆ ಕೈ ಮುಗಿಬೇಕು ಅಂತೀನಿ?
1: ಹಾಗಾದ್ರೆ ನೀವ್ ನನ್ ಜೊತೆ ಪಟ್ಟಣಕ್ಕೆ ಬರಕ್ ಒಪ್ಕೊಳ್ಳೇಬೇಕು.
0: ಹಂಗಲ್ಲ ರೂಪವ,
1: ಹಾಗೂ ಇಲ್ಲ ಹಿಂಗೂ ಇಲ್ಲ ಮಾಚ. ನಿಮ್ಗೆ ಹಣ ಕೀರ್ತಿ ಸಂಪಾದನೆ ಮಾಡ್ಬೇಕು ಅಂತ ಆಸೆನೇ ಇಲ್ವಾ?
0: ಆಸೆ ಏನೋ ಐತೆ, ಆದ್ರೂ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಕಣವ.
1: ಇದು ನಿಮ್ ಭವಿಷ್ಯದ ಪ್ರಮಾಚ, ಯೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಮಾಚ, ಏ ಮಾಚ, ಯಾನಾ ಏನೋ ಕನಸು ಕಾಣ್ತಾ ಇದ್ದಂಗೈತೆ.
0: ಇಲ್ಲ ಏನಿಲ್ಲ, ಕನಸು ಕಾಣಕ್ ಏನು, ಎಲ್ಲಿರ್ತೈತೆ?
1: ಎಲ್ಲಿರ್ತೈತೆ ಅಂದ್ರೆ ಎದೇನಾಗಿರ್ತೈತೆ, ಅದೇನೋ ಆಗ್ತಾ ಆಗ್ತಾ ಒಳ್ಳೆ ಹೂವಾದ್ರೆ ಕನಸು ಗಿನ್ಸು ಎಲ್ಲ ಹಂಗಂಗೆ ಕಾಣ್ತೈತಂತೆ. ಅದ್ ಯಾಕ ನಿಂಗೆಂದು ಹಂಗನ್ಸಿಲ್ವಾ ಮಾಚ?
0: ಹಂಗನ್ನಕ್ ಶುರುವಾಗಿದ್ ಬಂತು ನೋಡು ಗ್ರಾಚಾರ. ನೀ ಹೇಳ್ದಂಗೆ ನನ್ನ ಎದೆ ಒಳಗೆ ಅದ್ ಯಾವ ತರದೋ ಅರಳ್ತಾ ಅರಳ್ತಾ ನರಳ್ತಾ ನರಳ್ತಾ ನಿಂತಂಗಾತು. ಅದು ಅರಳ್ತಾ ಇದ್ರೆ ನಾನ್ ನರಳ್ತಾ ಇದ್ರೆ ಅನಿಸ್ತಾ ಹೋತು. ಇದಕ್ಕೇನ ಅಂಬೋದು?
1: ಇದಕ್ಕೆ ಅಂಬಾದು ಯಾಕ ನಿಂಗೇನಾತ ನರಳ ಅಂತದು?
0: ಅವರು ನನ್ನ ಪಟ್ಟಕ್ ಬಾ ಅಂತವ್ರೆ.
1: ಯಾರೇ ಅವರು? ಆಟನ್ ದಾರಾಸ್ ಕೆಲ್ಸ ಮಾಡೋರು?
0: ಅದೇ ರೂಪವ ಅಂತ ಬಂದವರಲ್ಲ, ಆ ಯವ್ವ ನನ್ನ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೊಡ್ಡ ಮನಸ ಮಾಡ್ತಾರಂತೆ. ಲಾಲಿ ಲಾಲಿ ಲಾಲಿ, ನೋಡ್ ನೋಡ್ ಇದ್ರ ಹಾಕಿಲ್ಲ. ನೀ ಬ್ಯಾಡಂದ್ರೆ ಹೋಗಿಲ್ಲ ಬಿಡು, ಜೀವ ಇಲ್ಲೇ ಬಿಟ್ಟು ಮೈ ತಗೊಂಡು ಹೆಂಗ ಹೋಗೋದು?
1: ನಂಗು ಹಂಗೆ ಅನ್ಸ್ತೈತೆ ಮಾಚ, ನಿಂಗ್ ಬಿಟ್ ನಾನ್ ಹೆಂಗ ಇರ್ಲಿ? ನಿನ್ನ ರೂಪವನ್ ಕೂಡ ಹೋಗಕ್ಕ ನಾನ್ ಏನ್ ಪಾಪ ಮಾಡಿದ್ನಿ ಹೇಳು ಮಾಚ. ನನ್ ಚೇಸ್ ಆಯ್ತಾ ಇರೋಣ ಬ್ಯಾಡೋ ಹೇಳು.
0: ಎಂತ ಮಾತಾಡ್ತೀನಿ ಲಾಲಿ, ನಾ ಬರಕಿಲ್ಲ ಅಂತಾನೆ ಹೇಳ್ದೆ. ಆದ್ರೆ ಆ ರೂಪವನ್ನೇ ನಿಮ್ ಕಲೆ ಬರೀ ಅಳಿ ಮಾತ್ರ ಉಳಿಬಾರ್ದು, ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅಂದ್ರು. ಅವ್ರು ಏನಾರ ಹೇಳ್ಕೊಳ್ಳಿ, ನಾ ಮಾತ್ರ ಹೋಗಿಲ್ಲ. ನಿನ್ ಜೊತೆ ಈ ದೋಣಿ ಜೊತೆ ಆಟಾಡ್ಕೊ.

0: ಬಂದು ಈ ಮಣ್ಣಿನ ಮಗನಾಗಿರ್ತಾರೆ. ಸರಿನಾ? ಈಗ ಸಂತೋಷ ಆಯ್ತಾ ನಿಂಗೆ?
1: ಇಲ್ಲ ಮಾಜ, ನಂಗ್ ಸಂತೋಷ ಆಗ್ತೈತೆ ಅಂತ ನೀನಿಲ್ಲ ಇರಬಾರ್ದು. ನೀನ್ ದೊಡ್ಡ ಮನ್ಸಿನ್ ಮಾಡಕ ಆ ರೂಪವಂಗೆ ಮನ್ಸಿರ್ಬೇಕಾದ್ರೆ ನಂಗಿರಕ್ಕಿಲ್ವಾ? ನೀನ್ ಬೋ ದೊಡ್ಡ ಮನ್ಸಾಗ್ಬೇಕು, ದೊಡ್ಡ ದೊಡ್ಡವರೆಲ್ಲ ನಿನ್ ಗೌರವ ಕೊಡ್ಬೇಕು ಅಂತ ನಂಗೂ ಕನ್ಸೈತೆ. ನೀನ್ ದೊಡ್ಡವನಾದಾಗ ನಾನ್ ನಿನ್ ಹೆಂಡತಿ ಅನ್ಸ್ಕೋಬೇಕು, ನಿನ್ ಮಕ್ಳ ತಾಯಿ ಆಗ್ಬೇಕು ಅಂತ ನಂಗೂ ಮನ್ಸೈತೆ. ಇದೆಲ್ಲ ಈಡೇರೋದಾದ್ರೆ ಹೋಗ್ಬಾ ಮಜ್ಜ, ರೂಪವನ್ ಕೂಡ ಹೋಗು.
0: ನೀಗೂ ಇಟ್ಟೊಂದು ಆಸೆ ಆಯ್ತಾ? ಈಗ ನಂಗೆ ಸಮಾಧಾನ ಆಯ್ತು. ಹಿರಿಯರೆಲ್ಲ ಕೇಳ್ತೇನೆ, ಅವ್ರ ಕೂಟ ಸೇರಿಸಿ ನಂಗೆ ಒಪ್ಪಿಗೆ ಕೊಟ್ಮೇಲೆ ರೂಪ ಅವ್ರಿಗೆ ಹೋಗ್ಬತ್ತೀನಿ.
2: ಹೋಗ್ಬಾ ಮಗ, ಹೋಗ್ಬಾ. ಬೆಂಕಿ ಥರ ಹೋಗಿ ಬೆಳಕಾಗಿ ಬಂದ್ಬಿಡು. ಬಂದ್ಬಿಡು ಮಗ, ಬೇಗ ಬಂದ್ಬಿಡು.
0: ತಾಳಿ
1: ಬ್ಯಾಗ ಬಂದ್ಬಿಡು.
0: ಸೀ ನತ್ತ ಕಳ್ಸು.

0: ಇದೆಯಾ
1: ಕಾಫಿ ಮಾಚ?
0: ಹೌದಾ, ಯಾರದು?
2: ನಿನ್ನ ಜೊಟ್ಟು.
0: ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮನ್ಕಾಯ್ವಾಗ ನನ್ ಚುಟಾಕ ಕತ್ತರಿಸ್ತ? ಯಾಕಂದ್ರೆ ಈ ಹಳ್ಳಿ ಹುಡ್ಗನ್ನ ಪಪ್ಪನ್ನ ಹುಡ್ಗನ್ ಮಾಡಕ್ಕೆ, ಅದಕ್ ನನ್ ಜೂಟ್ ಯಾಕೋ ಕತ್ತರಿಸ್ದೆ? ಬಿಕ್ಲ ಇರು, ನಿನ್ನ ಬೋಲ್ ತರ ಬಿಕ್ಲ ಮಾಡ್ತೀನಿ.
1: ಏನ್
0: ಮಾತಾಡ್ತೀನಿ ರೂಪವ್ವ, ನಿಮ್ಮ ನೋಡಿದ್ರೆ ನಾನು ಯಾವ ನರ್ಕಕ್ಕೆ ಹೋಗ್ಲಿ?
1: ಹಾಗಾದ್ರೆ ನನ್ ಮಾತು ಕೇಳಿ.
0: ಕೇಳಿ ತಾನೆ, ನಾನು ಜುಟ್ಕೊಂಡಿದ್ದು
1: ಮಾಚ, ನೀವ್ ಹಳ್ಳಿಯಲ್ಲಿ ಇರ್ಬೇಕಾದ್ರೆ ಹಳ್ಳಿಯವ್ರ ತರ ಇರಿ, ಈ ಪಟ್ಟಣದಲ್ಲಿ ಪಟ್ಟಣದವ್ರ ತರ ಇರ್ಬೇಕು. ಈ ನಿಮ್ ಬಟ್ಟೆ ನಡೆ ನುಡಿ ಎಲ್ಲ ಬದ್ಲಾಗ್ಬೇಕು ಮಾಚ, ಅವಾಗ ತಾನೆ ನಿಮ್ಮನ್ನ ದೊಡ್ಡ ಹಾಡ್ನಾಗ್ ಮಾಡ್ಬೇಕು ಅನ್ನೋ ನನ್ ಕನ್ಸು ಇಡಿರೋದು.
0: ಸರಿ, ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ
1: ಮಾಚ.
0: ಸರಿ, ನಿಮ್ ಮಾತು ಕೇಳ್ತೀನಿ, ಇಟ್ಕೊಳ್ಳಿ. ರೂಪವ ರೂಪವ, ನನ್ ಯಾಕಿದಲ್ಲ, ನನ್ ತಲೆಯಾಗಿ ಏನೋ ಹತ್ತಕ್ಕಿಲ್ಲ, ನಾನ್ ಬಿಟ್ಬಿಡಿ.
1: ಮಾಚ ಸುಮ್ನೆ ಕುತ್ಕೊಳ್ಳಿ, ಕೈ ಕಟ್ ಬಾಯ್ ಮುಚ್ಚಿ. ತಗೊಳ್ಳಿ.
0: ಏನಾದ್ರು
1: ಪುಸ್ತಕ? ಏನ್ ಹೇಳಿ ಹೇಳಿ.
0: ಪುಸ್ತಕ?
1: ಇದು ಸ್ಲೇಟು.
0: ಇದು ಸ್ಲೇಟು.
1: ಇದೇನಿದು?
0: ಐ ಬತ್ತಾಸ.
1: ಅಯ್ಯೋ, ಅದು ಬಳಪ, ಅದು ತಿನ್ಬಿಡ್ಬೇಡಿ, ಅದ್ರಲ್ಲಿ ಬರಿಬೇಕು. ಎಲ್ಲಿ ಬರೀರಿ, ಹಿಡ್ಕೊಳ್ಳಿ. ಆಗಲ್ಲ ಮಾಚ, ಎಲ್ಲಿ ಬರೀರಿ. ಇದೇನ್ ಗೊತ್ತಾ?
0: ಏನ?
1: ಏನ್ ಹೇಳಿ? ಇದು ಆ
0: ಆ
1: ಎಲ್ಲಿ ಇದನ್ನ ಹಿಟ್ಟಿದ್ದ ಬಾಯಲ್ ಹೇಳ್ಬೇಕು. ಇದೇನ್ ಹೇಳಿ? ಇದು
0: ರೂಪ ಮೇಡಮ್.
1: ವೆರಿ ಗುಡ್ ಮಾಚ, ಹಿಂದೆ ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ಹತ್ರ ಬನ್ನಿ ಇಲ್ಲಿ.
0: ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ
1: ಝಡ್. ಕೀಪ್ ಇಟ್ ಅಪ್.
0: ಥ್ಯಾಂಕ್ ಯು.
1: ಏನಿದ್ದು ಸರಿಯಾಗಿ ನಿಂತ್ಕೊಳ್ಳಿ, ಕೆಟ್ಟ ನಿಂತ್ಕೊಳ್ಳಿ, ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಮಾಡಿ, ನೀವ್ ಒಬ್ರೆ ಮಾಡಿ. 1 2 3 ಓಪನ್, ಅಷ್ಟೇ. ಎಲ್ಲಿ? ನೀವ್ ಒಬ್ರೆ ಮಾಡಿ. ಅಮ್ಮ, 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4 1 2 3 4

0: ಕಂಗ್ರಾಟ್ಸ್ ಮನೋಜ್.
1: ಹಲೋ,
0: ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು, ರಿಯಲಿ ವಂಡರ್ಫುಲ್.
1: ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್ ಮಿಸ್ಟರ್ ಸ್ಕಿ.
0: ಸಾರಿ ಮಿಸ್ಟರ್ ವಿಕ್ಕಿ. ನನ್ನ ಹೆಸರು ನಿಮ್ಗೆ ಗೊತ್ತು?
1: ಐ ನೋ ಯು, ಯುವರ್ ನೇಮ್, ಯುವರ್ ಪ್ರೊಫೆಷನ್ ಅಂಡ್ ವಾಟ್ ನಾಟ್. ಯಾಕಪ್ಪೋ ಕರಿಪೆಟ್ಕೆ ಎಲ್ಲಡ್ಕೆ ಎಪ್ಪಿ ಬರ್ಲಿಲ್ವಾ?
0: ನೀವು ಮಾಚ?
1: ಎಸ್, ಆ ಮಾಚನೇ ಈಗ ಮನೋಜ್.
0: ಮೈ ಗುಡ್, ಎಷ್ಟು ಬೇಗ ಎಷ್ಟೊಂದು ಬದಲಾವಣೆ, ರಿಯಲಿ ವಂಡರ್ಫುಲ್.
1: ಎಸ್ ವಿಕ್ಕಿ, ಈ ನನ್ನ ಬದಲಾವಣೆಗೆ ಗ್ರೇಟ್ ಡ್ಯಾನ್ಸರ್, ಫಿಲಾಸಫರ್, ಮೈ ಫ್ರೆಂಡ್, ಗೈಡ್ ಮಿಸ್ ರೂಪಾ ಅವರೇ ಕಾರಣ.
0: ಓ, ನೀವು ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು.
1: ಯಾ, ಯು ರೈಟ್ ಮಿಸ್ಟರ್ ವಿಕ್ಕಿ. ಬಾಯ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಏನ್ ಕೊಟ್ಟರು ಸಾಲದು ರೂಪಾ ಅವರೇ? ಅದೇನು ಉತ್ಸಾಹ, ಏನ್ ಪ್ರೋತ್ಸಾಹ.
2: ಹೌದು ಮನೋಜ್, ಜನರ ಮನಸ್ಸು ಯಾವಾಗ ಲಾಭ ನಷ್ಟ ಇದೆಲ್ಲ ನೋಡಿ ಮಾತಾಡೋದಿಲ್ಲ, ಮನಸ್ಸಲ್ಲಿ ಬಂದಿದ್ದಕ್ಕೆ ಮಾತಿನ ರೂಪ ಕೊಡ್ತಾರಷ್ಟೇ.
1: ಹೌದು ರೂಪ ಅವರೇ, ನನಗಿವತ್ತು ಈ ಜನಗಳ ಪ್ರೀತಿ ವಿಶ್ವಾಸ ನನ್ನ ಪ್ರಸಿದ್ಧಿಗಿದ್ದ ದೊಡ್ಡ ಸಿದ್ಧಿ ಅನಿಸ್ತಾ ಇದೆ. ಹಳ್ಳಿಯಲ್ಲಾದರೂ ಅಷ್ಟೇ, ನಗರದಲ್ಲಾದರೂ ಅಷ್ಟೇ, ಈ ಸಾಮಾನ್ಯ ಜನರ ಪ್ರೀತಿ ಅಸಾಮಾನ್ಯವಾದದ್ದು.
2: ಎಷ್ಟು ಪ್ರಬುದ್ಧವಾದ ಮಾತ್ರ ಮನೋಜ್, ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ.
1: ನನಗೂ ಅಷ್ಟೇ, ನಿಮ್ಮಂತ ಸಾನ್ನಿಧ್ಯ ಸಿಕ್ಕಿದ್ದೆ ನನ್ನ ಪುಣ್ಯ ಅನಿಸ್ತಾ ಇದೆ.
2: ಸಾಧ್ಯ ಅನ್ನೋದು ತುಂಬಾ ದೊಡ್ಡ ಮಾತು ಮನೋಜ್. ಸ್ನೇಹ ಅಂತ ಹೇಳಿ
1: ನನ್ನ ಬಾಳಿಗೆ ಬೆಳಕಾಗಿ ಬಂದವ್ರ ಬಗ್ಗೆ ಬರೀ ಸ್ನೇಹ ಅಂದ್ರೆ ಸಾಕಾಗಲ್ಲ.
2: ಹಾಗಾದ್ರೆ ಸ್ನೇಹಕ್ಕೂ ಮೀರಿದ್ದು ಇನ್ನೂ ಏನೋ ಇದೇನೆ?
1: ಖಂಡಿತ ಇದೆ
2: ಮನೋಜ್. ಇವತ್ತಿನ ಮಾತಿನಿಂದ ನನಗೆ ಬಹಳ ಸಂತೋಷ ಆಗಿದೆ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ನಿಮ್ಮನ್ನೊಬ್ಬ ದೊಡ್ಡ ಸಿಂಗರ್ ಆಗಿ, ಡಾನ್ಸರ್ ಆಗಿ ಮಾಡಬೇಕು, ಇಡೀ ಪ್ರಪಂಚದಲ್ಲಿ ನೀವು ಹೆಸರುವಾಸಿ ಆಗೋ ಹಾಗೆ ಮಾಡಬೇಕು ಅನ್ನೋ ನನ್ನ ಕನಸು, ನನ್ನ ಛಲ ಅದೆಲ್ಲವತ್ತು ಈಡೇರ್ತು ಮನೋಜ್. ಇವತ್ತು ಆ ಕೀರ್ತಿ ಶಿಖರದಲ್ಲಿ ಕೂತಿದ್ದೀರ ನೀವು, ಇದಕ್ಕೆಲ್ಲ ನಿಮ್ ಸಾಧನೆಯೇ ಕಾರಣ.
1: ಅಲ್ಲ, ನಿಮ್ ಶ್ರಮ, ನಿಮ್ ಪ್ರೀತಿ, ನಿಮ್ ಆಸರಣೆ ಕಾರಣ.
2: ಇಲ್ಲ ಮನೋಜ್, ನನ್ನ ಶ್ರಮ, ನಿಮ್ ಸಾಧನೆ ಎರಡು ಕಾರಣ.

0: ರೂಪ ಅವರೇ, ನಾನು ಯಾಕೆ ಇಲ್ಲಿ ಕರ್ಕೊಂಡ್ಬಂದ್ರೆ?
1: ಕಾರಣ ಇದೆ ಮಜ್ಜಿ. ಲುಕ್ ದೇರ್,
0: ಮನೋಜ್ ಮ್ಯಾನ್ಷನ್. ವಾವ್, ಬ್ಯೂಟಿಫುಲ್.
1: ಯೆಸ್, ಇದು ನಾನು ನಿಮಗೋಸ್ಕರ ಮಾಡಿರೋ ಮನೆ. ಇದರಲ್ಲಿ ನಿಮ್ಮಿಷ್ಟದಂತೆ ಗಿಡ ಮರ ಕಲ್ಲು ಬಂಡೆ ನೀರು ಎಲ್ಲ ಪ್ರಕೃತಿನೂ ಒಂದುಗೂಡಿಸಿ ಗೋಡೆ ಕಟ್ಟಿ ಒಂದು ಗೂಡು ಮಾಡಿದ್ದೀನಿ. ಇವತ್ತಿನಿಂದ ಇಲ್ಲೇ ನಿಮ್ ವಾಸ.
0: ಏನು ಈ ದೊಡ್ಡ ಮನೆಯಲ್ಲಿ ನಾ ಒಬ್ಬನೇ ವಾಸ ಮಾಡ್ಬೇಕಾ? ನಾನು ಇಂಪಾಸಿಬಲ್. ದೊಡ್ಡ ಮನೆಯಲ್ಲಿ ನಾ ಒಬ್ಬನೇ ಸುಖವಾಗಿ ಹೇಗೆ ಸಾಧ್ಯರು?
1: ಸುಖವಾಗಿರ್ಲಿ ಅಂತ ತಾನೇ ಇಷ್ಟು ದೊಡ್ಡ ಮನೆ ಮಾಡಿರೋದು.
0: ಅಂದ್ರೆ ನಿಮ್ ಮಾತಲ್ಲಿ ಸುಖ ಅಂದ್ರೆ ಏನು ಅಂತ ಈಗ ಅರ್ಥ ಆಯ್ತು. ನೀವೇನ ಹೇಳಿರಪ್ಪ ಅವ್ರೆ, ನಮ್ ಹಳ್ಳಿಲಿ ನದಿ ಮೇಲೆ ದೋಣಿ ನಡೆಸಿದ ಕಾಣ್ ಕನ್ಸೆ ದೊಡ್ಡ ಸುಖ ಅನಿಸ್ತಾ ಇದೆ.
1: ನನಸಾದಾಗ ಸಿಗೋ ಸುಖಕ್ಕಿಂತ ಕನಸು ಕಾಣೋದ್ರಲ್ಲಿ ಸಿಗೋ ಸುಖನೇ ಹೆಚ್ಚು ಸಂತೋಷ ನಂಗೆ ಗೊತ್ತು ಮನೋಜ್. ಆದ್ರೆ ನಾವು ಸಾಯೋ ತನಕ ಕನಸು ಕಾಣ್ತಾ ಇರೋಕಾಗಲ್ಲ. ಅದಕ್ಕೆ ನೋಡಿ ಮನೋಜ್, ನೀವೀಗೇನು ಮಾತಾಡದೆ ನನ್ ಜೊತೆ ಮನೆಗೆ ಬರ್ಬೇಕು. ಇದು ನನ್ನ ಆಸೆ, ನನ್ನ ಕನಸು ಮನೋಜ್. ಪ್ಲೀಸ್ ಮನೋಜ್, ಪ್ಲೀಸ್ ಬನ್ನಿ.
0: ವೆಲ್ಕಮ್ ಟು ಮೈ ಹೌಸ್.
1: ನಾನು ಈ ಮನೆಗೆ ಬರ್ಬೇಕಾಗಿರೋದು ಹೀಗಲ್ಲ, ಮದುಮಗಳಾಗಿ ನಿಮ್ಮ ಹೆಂಡತಿಯಾಗಿ.

0: ರೂಪ ಅವರೇ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಇಷ್ಟು ದೊಡ್ಡ ಗೂಡಿನಲ್ಲಿ ನನ್ನ ಒಂಟಿ ಹಕ್ಕಿಯಾಗಿ ಬಿಟ್ಟು ಹೋಗ್ತಿದ್ದಲ್ಲ.
1: ನೀವು ಮನಸ್ಸು ಮಾಡಿದ್ರೆ ಜೋಡಿ ಹಕ್ಕಿ ಆಗೋದು ಎಷ್ಟು
0: ಅನಿಸುತ್ತೆ? ಕಾಲ ಕೊಡ್ ಬರ್ಬೇಕಲ್ಲ, ಇಷ್ಟು ದೊಡ್ಡ ಮನೆಯಲ್ಲಿ ಸುಖ ಹೇಗೆ ಪಡೆಯೋದು ಅಂತ.
1: ಎಲ್ಲ ಅಭ್ಯಾಸ ಆಗುತ್ತೆ ಮನೋಜ್, ನೀವು ಸಮಾಜದ ಗಣ್ಯ ವ್ಯಕ್ತಿ, ಅದಕ್ಕೆ ತಕ್ಕಂಥ ಮನಸ್ಸಂತೂ ಇದೆ. ಮನೇನೂ ಇರಲಿ ಅಂತ ಇಷ್ಟು ದೊಡ್ಡ ಮನೆ ಮಾಡಿದ್ದು. ಜೊತೆಗೆ ನಂದೊಂದು ಮಾತಿದೆ ಮನೋಜ್.
0: ಅದೇನಂತ ಹೇಳಿರು ಪೋರೆ.
1: ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಮನೋಜ್.
0: ನಿಮ್ಮ ಸ್ವಾರ್ಥ? ಸುಮ್ಮನೆ ತಮಾಷೆ ಮಾಡಬೇಡಿ. ನಿಮಗೆ ಸ್ವಾರ್ಥ ಇದೆ ಅಂದ್ರೆ ನಂಬಕ್ಕೆ ಆಗತ್ತೆ. ಇಟ್ಸ್ ಇಂಪಾಸಿಬಲ್.
1: ನಮಗೂ ಕಾಲ ಬಂದೇ ಬರುತ್ತೆ. ಕಾಲ ಬಂದಾಗ ಎಲ್ಲ ಗೊತ್ತಾಗುತ್ತೆ. ನಿಮ್ಗೆ ಅಡುಗೆ ಮಾಡೋಕೆ ನೋಡ್ಕೊಳ್ಳಕ್ಕೆ ಒಬ್ಬರು ನಾರೇನ್ ಮಾಡಿದ್ದೀನಿ. ಭಟ್ರೆ
2: ಬಂದೆ.
1: ಇವರು
2: ಎಂತದಮ್ಮವ್ರೆ, ಒಗ್ಗರಣೆಗೆ ಸಾರು, ಸಾರಿಗೆ ಒಗ್ಗರಣೆ ಹಾಕಿ ಸಾರಿಗೆ ಸಾರು ಮಾಡ್ತಾ ಇದ್ದೆ, ಅಷ್ಟರಲ್ಲೇ ನೀವು ಬಂದು ಕರೆಯುವುದಾ? ಇವರೇನಾ ನಮ್ಮ ಸಾರು?
0: ಸಾರು ಅಲ್ಲ ಸರ್ರು.
2: ಅದೇ ನಮ್ಮ ರಾಯರು, ನಮ್ಮ ಬಾಸು.
1: ಹೌದು
2: ರಾಯರೇ, ನೀವೇನು ಚಿಂತೆ ಮಾಡೋಕಾಗ ಆಯ್ತಾ? ಈ ಬಟ್ಟೆ ಇಲ್ಲಿಯಾ, ಇವ ಹಾಲಿನ ಹಾಲು, ನಿಮಗೆ ಹೆಂಗ ಬೇಕೋ ಹಂಗ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾ. ನಿಮ್ಮ ಮಂಡೆ ಕೂದಲಿಂದ ಹಿಡಿದು ಕಾಲ ಹೆಬ್ಬೆರಳು ಉಗುರು ತನಕ ನಿಮ್ಮನ್ನ ಚೆನ್ನಾಗಿ ಕಾಯ್ತಾ. ಈ ಮನೇನು ಆಯ್ತಾ?
0: ಇವ ನನ್ ತಲೆ ತಿಂದಿದ್ದು ಆಯ್ತಾ?
2: ಹಂಗ ಅಲ್ದೆ,
0: ಹೋಗಿ ಬೇಗ ಬೇಗ ಅಡಿಗೆ ಮಾಡಿ, ಹೊಟ್ಟೆ ಹಸು ಆಗ್ತಿದೆ.
2: ಒಂದೇ ನಿಮಿಷ,
1: ನಾನು ನಿನ್ ಬರ್ತೀನಿ ಮನೋಜ್.
0: ಊಟ ಮಾಡ್ಕೊಂಡು ಹೋಗಿ.
1: ಬೇಡ ಮನೋಜ್, ಅಪ್ಪ ಕಾಯ್ತಾ ಇರ್ತಾರೆ. ಬರ್ಲ?
0: ಓಕೆ,
1: ಸಿ ಯು, ಗುಡ್ ನೈಟ್.
0: ಸಿ ಯು, ಗುಡ್ ನೈಟ್.
3: ಸರ್ಕಲ್ ಇನ್ಸ್ಪೆಕ್ಟರ್ ಅಂದೆ ಅಷ್ಟೇ.
4: ನಾನು ಹೇಳೋದು ಒಂದ್ ಸ್ವಲ್ಪ ಕೇಳ್ತೀಯಾ? ಅಯ್ಯೋ, ಮುಗಿದ್ಯಲ್ಲಮ್ಮ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಎದ್ದೋಳಮ್ಮ.
5: ಅಮ್ಮ ಮಹಾತಾಯಿ.
6: ಇಲ್ಲ ಅಲ್ಲಿ ಏನೇನು ಇಲ್ಲಿ ಯಾಕೆ ಇಲ್ಲಿ ಕೂತಿದ್ಯಾ?
5: ಟ್ರಾಫಿಕ್ ಕಂಟ್ರೋಲೇ ಸಿಗ್ತಾ ಇದೆ.
6: ಲಾಲಿ, ನೀನ ಹೋಗಿಲ್ಲ ಪಡ್ಲಿಕ್ಕೆ?
7: ಈಗ ಕರಿಬೇಕೆ, ಒಳ್ಳೆ ಸಮಯ ಬಂದೆ ನೋಡು. ನೀನಾರ ನಮ್ಮ ಮಾಚನ್ ತೋರ್ತೀಯ?
6: ಓ ಹಾಗೋ, ತೋರಿಸಿ ಮಾಚನ. ಲಾಲಿ ಬಾ ಒಳಗೆ. ಹಾಯ್ ಮನೋಜ್.
0: ಹಾಯ್.
6: ಅಲ್ಲಿ ನೋಡಿ ಯಾರು ಬಂದಿದ್ದಾರೆ.
0: ಲಾಲಿ, ಲಾಲಿ, ಇದೇ ನೋಡ್ತಿದ್ದೆ ನಾನು, ನನ್ನ ಕಣ್ಣು ನಾನು ನಂಬಕ್ಕಾಗ್ತಿಲ್ಲ. ಬಿಸಿಲಲ್ಲಿ ಬೆಳೆದಂಗೆ ಬಂದಂಗೆ, ಬೇವಿನ ಮರದಲ್ಲಿ ಬೆಲುಗು ಕಂಡಂಗೆ, ನನ್ನ ಲಾಲಿ ನನ್ನ ಮನೆ ಬಾಗ್ಲಲ್ಲಿ. ಅಲ್ಲ ಲಾಲಿ, ನೀ ಬರ್ತೀನಿ ಅಂತ ಮುಂಚೆನೇ ತಿಳಿಸಿದ್ರೆ ನಾನೇ ಬಂದು ಕರ್ಕೊಂಡು ಬರ್ತೀನಿ.
7: ಏನಯ್ಯ, ಏನೇ ಮಾತಾಡ್ತೀಯಾ? ಈಟೊಂದು ಸಲಿಗೆಯಿಂದ ಕರೆಯಕ್ಕೆ ನೀನ್ ಯಾರಯ್ಯ? ಮಾಚ ಒಬ್ನಯ್ಯ ನನ್ನ ಹತ್ರ ಸಲಿಗೆಯಿಂದ ಮಾತಾಡ್ಬೇಕು, ಗೊತ್ತಾ?
0: ಲಾಲಿ, ನಾನೇ ಮಾಚ. ನೋಡು ನೋಡು, ನಾನು ನಿನಗೋಸ್ಕರ ಮಾಡರ್ನ್ ಡ್ರೆಸ್ಸಸ್, ಸೀರೆ, ನೀನು ಇವಾಗ ಈ ಬಟ್ಟೆಲ್ಲ ಬಿಚ್ಚಿ ಈ ಬಟ್ಟೆ ಹಾಕೋಬೇಕು.
7: ಇದನ್ನ ನಾನ್ ತೊಟ್ಕೋಬೇಕಾ? ನಂಗ್ ನನ್ ಬಟ್ಟೆನೆ ಸಾಕು. ಈ ಪಟ್ಟಣದ ಬಟ್ಟೆ ತೊಟ್ಕೊಂಡು ಅಡ್ಡ ತಿಡ್ಡಿ ಆಗಕ್ ನಂಗೆ ಇಷ್ಟ ಇಲ್ಲ.
0: ಲಾಲಿ, ನೀ ಪಟ್ಟಣದ ಬಟ್ಟೆನ ಹಾಕು, ಹಳ್ಳಿ ಮನ್ಸೆ ಇಟ್ಕೋಬೋದಲ್ಲ.
7: ನಂಗೆ ಈ ಬಟ್ಟೆ ತೊಟ್ಕೊಳಕ್ಕೆ ನಾಚಿಕೆ ಆಯ್ತದೆ. ಹಲೋ ರೂಪಯ್ಯ.
0: ಹಾಯ್ ರೂಪ, ನಾ ಮನೋಜ್ ಮಾತಾಡೋದು.
1: ಹಾಯ್ ಮನೋಜ್.
0: ನನ್ನ ಮುಂದಿನ ಜೀವನದ ಬಗ್ಗೆ ಒಂದು ಡಿಸಿಷನ್ ತಗೊಂಡಿದ್ದೀನಿ. ಅದನ್ನ ನಿಮ್ಗೆ ಸರ್ಪ್ರೈಸ್ ಆಗಿ ಹೇಳ್ಬೇಕು ಅಂತ ಒಂದು ಪಾರ್ಟಿ ಇಟ್ಕೊಂಡಿದ್ದೀನಿ. ಯು ಶುಡ್ ಕಮ್.
1: ಖಂಡಿತ ಬರ್ತೀನಿ. ನಾನು ನನ್ನ ಭಾವಿ ಜೀವನದ ಬಗ್ಗೆ ಒಂದು ಡಿಸಿಷನ್ ತಗೊಂಡಿದ್ದೀನಿ ಮನೋಜ್, ಅದನ್ನ ತಿಳಿಸಿ ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ.
0: ಇಸ್ ಇಟ್? ಹೇಳಿ
1: ನೋಡು, ಪಾರ್ಟಿಗೆ ಬಂದಾಗ ಹೇಳಿ.
0: ನೀವು ಇಲ್ದೆ ಪಾರ್ಟಿ ನಡೆಯಲ್ಲ, ಸೊ ಡೋಂಟ್ ಡಿಸಪಾಯಿಂಟ್ ಮಿ.
1: ಖಂಡಿತ ಬನ್ನಿ. ಬೈ. ಡ್ಯಾಡಿ ಡ್ಯಾಡಿ, ನನ್ನ ಆಸೆ ನಿಮ್ಮ ಆಸೆ ಎಲ್ಲ ಈಡಿರೋ ಕಾಲ ಬಂದಿದೆ. ಇವತ್ತು ಪಾರ್ಟಿ ಹೋಗಿ ಮನೋಜ್ ಹತ್ರ ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಬೇಕು.
0: ಬರ್ತಾ ಸಹಿ ಸುದ್ದಿ ತರಬೇಕು. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ವಿಶ್ ಯು ಆಲ್ ದಿ ಬೆಸ್ಟ್ ಮೈ ಡಿಯರ್. ಸ್ನೇಹಿತರೆ, ಇವತ್ತಿನ ಈ ರಾತ್ರಿ ನನ್ನ ಜೀವನದ ಮಹತ್ವವಾದ ರಾತ್ರಿ. ಯಾಕೆ? ಯಾವುದೋ ಮೂಲೆ ಹಳ್ಳಿಯಲ್ಲಿ ಹಳ್ಳಿ ಮುಖನಾದ ನನ್ನ ಪಟ್ಟಣದ ಸರದಾರನಾಗಿ ಮಾಡಿದ್ದು ಈ ರೂಪ ಅವರು. ಆ ಮಾಚ ಈ ಮನೋಜ್ ಆಗಿ ಹಣ ಹೆಸರು ಕೀರ್ತಿ ಗಳಿಸೋ ಕಾರಣ ಈ ರೂಪ. ಈ ಮನೋಜಿನ ಬದುಕಿಗೆ ಒಂದು ಅರ್ಥ ಕಲ್ಪಿಸ್ತಾರೆ ಈ ರೂಪ. ಇವರಿಗೆ ನಾನು ಚರಣೆ. ಈಗ ನಿಮ್ಮೆಲ್ರಿಗೂ ಒಂದು ಆಶ್ಚರ್ಯಕರವಾದ ಸುದ್ದಿ. ನನ್ನ ಬಾಳ ಸಂಗಾತಿ ಆಗೋಳ ಜೊತೆ ಇವತ್ತು ನನ್ನ ನಿಶ್ಚಿತಾರ್ಥ. ನಾನು ನನ್ನ ಉಸಿರು

0: ರೂಪ ಅವರೇ, ನಿಮ್ಮ ಕೈಯಿಂದ ನಮ್ಮ ನಿಶ್ಚಯಾರ್ಥ ನಡೆಸಿ, ನಮ್ಮನ್ನ ಆರಿಸಿ ಪ್ಲೀಸ್. ಥ್ಯಾಂಕ್ ಯು.
1: ಕಂಗ್ರಾಟ್ಸ್ ಮನೋಜ್.
0: ಥ್ಯಾಂಕ್ಸ್.
1: ಇಷ್ಟು ದಿವಸ ಬೇರೆಯವ್ರ ಸಂತೋಷಕ್ಕೋಸ್ಕರ ಹಾಡ್ತಾ ಇದ್ರಿ, ಇವತ್ತು ನಿಮ್ಮ ಸಂತೋಷಕ್ಕೋಸ್ಕರ ಹಾಡ್ಲೇಬೇಕು.
2: ಹೌದು.

0: ಅವನು ಅವಳನ್ನ ಮದುವೆ ಆಗೋಕ್ಕೆ ನಾನ್ ಬಿಡಲ್ಲ. ಎಂತಹ ವಿಶ್ವಾಸಘಾತಕ! ಇಷ್ಟು ದಿನ ನಿನ್ನಿಂದ ಲಾಭ ಪಡೆದು ಜೊತೆಲೆ ಓಡಾಡಿ ಹಾಡಿ ಕುಣಿದು ಈಗ ಕೈ ಕೊಡೋದು ಅಂದ್ರೆ ಏನು?
1: ಕೈ ಹಿಡಿತೀನಿ ಅಂತ ಅವ್ರು ಯಾವತ್ತೂ ಹೇಳೇ ಇಲ್ಲದೆ ಅದರಿಂದ ಕೈ ಕೊಡೋ ಪ್ರಶ್ನೆನೆ ಬರಲ್ಲ. ಸುಮ್ಮನೆ ಎಕ್ಸೈಟ್ ಆಗ್ಬೇಡಿ, ಈ ವಿಷಯದಲ್ಲಿ ಮನೋಜ್ ನೋವು ಮಾಡುದು ನನಗೆ ಇಷ್ಟ ಇಲ್ಲ.
0: ಎಷ್ಟು ದೊಡ್ಡ ಗುಣ!

0: ಅಮ್ಮ ನಿಂದು. ರೂಪ ಬುಡುಕ್ ಕೊಡ್ಲಿ ಹಿಡಿದಿದ್ರು, ನಗ್ತಾ ನಿಂತಿರೋ ನಿನ್ನ ವ್ಯಕ್ತಿತ್ವದ ಮುಂದೆ ನಾನ್ ಸಣ್ಣವನಾಗ್ಬಿಟ್ಟೆ ಅಮ್ಮ, ತುಂಬಾ ಸಣ್ಣವನಾಗ್ಬಿಟ್ಟೆ ಅಮ್ಮ.
1: ಏನಪ್ಪ ನಿಂಗೆ ಗುಡ್ಡ ಬೀಳ್ತೆ?
2: ಇದು ಲವ್ ಮಾಡೋ ಸ್ಟೈಲು.
1: ದೂರ ಇರು.
2: ಒಟ್ಟಿಗಿದ್ದು ಒಂಟಿತನ ಅನುಭವಿಸೋ ಸ್ಥಿತಿ ಬಂತಲ್ಲ, ಇದು ಯಾವ ನ್ಯಾಯ ಅಂತೀನಿ?
1: ಒಂಟಿ ಬಿಟ್ಟು ಜಂಟಿ ಆಗ್ಬೇಕು ಅಂತಿದ್ರೆ ನಾವಿಬ್ರು ಊರ್ಗ ಹೋಗ್ಬೇಕು, ಅಲ್ಲಿ ಮದುವೆ ಆಗ್ಬೇಕು, ಅಲ್ಲಿವರೆಗೂ ನೀನ್ ಹಿಂಗೆ ಇರ್ಬೇಕು.
0: ರೂಪಾ, ರೂಪಾ, ಇಲ್ಲಿರೋ ಫೋಟೋಸ್ ನಾನು ನೋಡಮ್ಮ. ಯಾಕಮ್ಮ ಸುಮ್ನೆ ಕೂತೆ?
1: ನೀವ್ ನೋಡಕ್ ಹೇಳಿದ್ರಿ, ನೋಡ್ದೆ ಸುಮ್ನ.
0: ಆಗಲ್ಲಮ್ಮ, ಇವ್ರ ಮಂತನ, ಉದ್ಯೋಗ, ವರ್ಮಾನ ಎಲ್ಲ ಸರಿ ಹೊಂದುತ್ತೆ ಮಗಳೇ.
1: ಮನಸ್ ಸರಿ ಹೊಂದ್ಬೇಕಲ್ಲಪ್ಪ.
0: ಮನ್ಸ್ ಹೊಂದಲ್ಲ ಅಂತ ಹೀಗೆ ಮುದುಕಿ ಆಗ್ತೇನಮ್ಮ?
1: ಮುದುಕಿ ಆಗ್ಬೇಕು ಅಂತ ಯಾರಿಗಾಸೆ ಇರುತ್ತೆ? ಆದ್ರೂ ಹಾಗೆ ಆಗ್ತೀವಲ್ವಾ?
0: ಆಗಲ್ಲ ಮಗಳೇ, ನೀನ್ ಹೀಗೆ ಒಳಗೆ ನೆರಳೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಜೊತೆಗೆ ನೀನ್ ಒಂಟಿತನ ನೀಗ್ಲೇಬೇಕಲ್ಲ.
1: ಮದುವೆ ಆದ್ಮೇಲೂ ಒಂಟಿತನ ಇರಬಹುದಲ್ಲ ಡ್ಯಾಡಿ.
0: ಸರಿ, ನಿನ್ ಕೊನೆ ತೀರ್ಮಾನ ಏನು ಅದನ್ನಾದ್ರೂ ಹೇಳು.
1: ಪ್ರೀತಿಸಿದವ್ರನ್ನ ಮದುವೆ ಆಗಿ ಬೇರೆಯವ್ರನ್ನ ಮದುವೆ ಆಗಿ ಒಂಟಿತನ ಅನುಭವಿಸೋದಕ್ಕಿಂತ ಮದುವೆ ಆಗ್ದೇನೆ ಒಂಟಿತನ ಅನುಭವಿಸೋದು ಉತ್ತಮ ಅಂತ ನನ್ ತೀರ್ಮಾನ. ದಯವಿಟ್ಟು ನನ್ನ ಅರ್ಥ ಮಾಡಿ ಡ್ಯಾಡಿ.
0: ನೀವೆಲ್ಲ ಹೀಗೆ ಒತ್ತಾಯ ಮಾಡಿದ್ರೆ ಹೇಗೆ ಸರ್? ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಎಲ್ರು ಲಾಲಿ ಫೋಟೋಗ್ರಾಫ್ಸ್ ಬೇಕು ಅಂತೀರಾ, ಅವಳ ಆಡ್ ಫಿಲಮ್ಗೂ ಬೇಕು ಅಂತೀರಾ. ಸ್ವಲ್ಪ ಟೈಮ್ ಕೊಡಿ ಸರ್.
3: ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಟೈಮ್ ಕೊಡಿದ್ರೆ ಸಾವಿರ ಸಲ ಕೇಳ್ತೀರಾ. ಆದ್ರೆ ಇನ್ ಮುಂದೆ ಟೈಮ್ ಕೊಡಕ್ ಸಾಧ್ಯ ಇಲ್ಲ ರೀ.
4: ನಮಗೆಲ್ಲ ಆಕೆ ಫೋಟೋಗ್ರಾಫ್ ತೋರಿಸಿ ಆಕೆನೆ ಮಾಡ್ಲು ಅಂತ ಒಪ್ಸಿ ಕೈ ತುಂಬಾ ಅಡ್ವೈಸ್ ತಗೊಂಡು ಎಷ್ಟು ತಿಂಗಳಾಯ್ತು, ಇನ್ಮೇಲೆ ಟೈಮ್ ಕೊಡಕ್ ಆಗಲ್ಲ. ನಾವು ಸರಿಯಾದ ಕ್ರಮ ತಗೊಂಡೇ ತಗೋತೀವಿ.
0: ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್. ನಿಮ್ ಕೆಲಸ ಆದಷ್ಟು ಬೇಗ ಮಾಡ್ಕೊಡ್ದೇ ಇದ್ರೆ ನೀವು ಕೊಟ್ಟ ಹಣಕ್ಕೆ ಬಡ್ಡಿ ಸೇರ್ಸಿ ವಾಪಸ್ ಕೊಡ್ತೀನಿ ಸರ್. ಸ್ವಲ್ಪ ಟೈಮ್ ಕೊಡಿ ಸರ್.
4: ಆಯ್ತು, ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ.
0: ಮನೋಜ್, ಮನೋಜ್, ಲಾಲಿ ಅಂಗಳ ಹೇಳ್ಬಾರ್ದು. ಹಾಯ್ ವಿಕಿ. ಮನೋಜ್, ನಮ್ ಬರ್ಡೇಗೋಸ್ಕರ ನಮ್ಮಲ್ಲೇ ಪಾರ್ಟಿ ಇಟ್ಕೊಂಡಿದ್ದೀನಿ, ನೀವಿಬ್ರು ತಪ್ಪದೇ ಬರ್ಬೇಕು.
2: ಖಂಡಿತ ಬರ್ತೀವಿ.
0: ಓಕೆ, ನಾನು ಬರ್ತೀನಿ. ಮನೋಜ್, ಲಾಲಿನು ಕರ್ಕೊಂಡ್ ಬರ್ಬೇಕು.
2: ಓಕೆ,
0: ಬಾಯ್.
2: ಬಾಯ್
1: ಅದ್ಯಾನ, ಬಾಯ್ ಬಾಯ್ ಅಂತ ಕೈ ಕೈ ಆಡ್ತಾ ಯಾಕೋ ನೀವೆಲ್ಲ ಒಂಥರ ಒದ್ದಾಡ್ತೀರಪ್ಪ.
2: ನೀನ್ ಯಾಕೆ ಒದ್ದಾಡ್ತೀಯ? ಬಾಯ್ ಅಂದ್ರೆ ಬರ್ತೀನಿ ಅಂತ, ಈ ಬಾಯ್ ಅಲ್ಲ. ಬಾ.

0: ಮಚ್ಚ, ಅದ್ರಾಗ ನಾ ಹೆಂಗ್ ಬಂದೆ? ನನ್ ಯಾಕೆ ತೋರಿಸ್ತಾ ಇದ್ದಾನೆ?
1: ಅದೇ ನನಗೂ ಗೊತ್ತಾಗ್ತಲ್ಲ, ಸ್ವಲ್ಪ ಇಲ್ಲಿ ನೋಡೋಣ.
2: ಓ ಮಾರ್ವೆಲಸ್, ಎಂಥ ನ್ಯಾಚುರಲ್ ಬ್ಯೂಟಿ! ಈಕೆ ಮಾಡ್ಲಿಂಗ್ ಫೀಲ್ಡ್ ಎಂಟರ್ ಆದ್ರೆ ಒಳ್ಳೆ ಹೆಸರು ಹಣ ಮಾಡ್ಕೋಬಹುದು.
3: ಮನೋಜ್ ಅವ್ರು ಒಪ್ಪಿದ್ರೆ ಅವ್ರ ಹುಡ್ಬಿ ಲಾಲಿ ಅವ್ರನ್ನ ನಾನ್ ಮಾಡಲ್ ಮಾಡ್ತೀನಿ.
1: ಡೋಂಟ್ ಫೀಲ್ ಬ್ಯಾಡ್, ನನಗಿದೆಲ್ಲ ಇಷ್ಟ ಅಲ್ಲ.
3: ನೀನ್ ಹೀಗಂದ್ರೆ ಹೇಗೆ ಮನೋಜ್? ನೀನ್ ಮಾತ್ರ ದೊಡ್ಡ ಸಿಂಗರ್ ಡ್ಯಾನ್ಸರ್ ಆಗಿ ಮೆರಿಬಹುದು. ನಿನ್ ಹೆಂಡತಿ ಆಗೋಳು, ಮಾಡಲಾಗೋದು ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಗದು? ಯು ಹ್ಯಾವ್ ಎನ್ ಈಗೋ ಪ್ರಾಬ್ಲಮ್?
1: ಇದೇ ಹೀಗೆ ಹೇಳ್ತಿದ್ರ? ನನಗೆ ಯಾವ ಈಗೋನು ಇಲ್ಲ.
3: ಹಾಗಾದ್ರೆ ಲಾಲಿ ನೋಪ್ಸಿ,
1: ಅದು ಸ್ವಲ್ಪ ಕಾಲಾವಕಾಶ ಬೇಕು.
3: ಮನೋಜ್, ನೀ ತುಂಬಾ ಸ್ವಾರ್ಥಿ ಆಗ್ತಾ ಇದೀಯ. ಯು ಆರ್ ಬಿಕಮಿಂಗ್ ವೆರಿ ಸೆಲ್ಫಿಶ್.
0: ಡ್ಯಾಡಿ, ಇದ್ರಲ್ಲಿ ಸ್ವಾರ್ಥ ಏನ್ ಬಂತು ಹೇಳಿ? ಅವ್ರು ಹೇಳ್ತಿರೋದು ಸರಿ, ಇದು ಅವ್ರ ವೈಯಕ್ತಿಕ ವಿಷಯ. ಡ್ಯಾಡಿ, ಅವರಿಬ್ರು ಡಿಸ್ಕಸ್ ಮಾಡಿ ಒಂದ್ ತೀರ್ಮಾನಕ್ಕೆ ಬರ್ಲಿ. ನೀವ್ ಯಾವ ಒತ್ತಾಯ ಮಾಡಿರಾ?
3: ಅಲ್ಲಮ್ಮ, ಇದು ಸ್ವಾರ್ಥ ಅಲ್ಲದೆ ಇನ್ನೇನು? ನನಗ್ ಮಾತ್ರ ಬೇರೆಯವ್ರು ತ್ಯಾಗ ಮಾಡ್ಬೇಕು, ತಾನ್ ಮಾತ್ರ ಹೆಸರು ಕೀರ್ತಿ ಸಂಪಾದಿಸ್ಬೇಕು, ಹೆಂಡತಿ ಆಗೋಳು ಮಾಡಲಾಗ್ಬಾರ್ದು, ಇದು ಯಾವ ನ್ಯಾಯ ಅಂತೀನಿ?
1: ಯಾಕೆ ಸರ್ ಆಗತ್ತೆ? ನನಗೆ ಯಾವ ಸ್ವಾರ್ಥನೂ ಇಲ್ಲ. ನನ್ ಲಾಲಿ ಮಾಡಲ್ ಆದ್ರೆ ನಿಮ್ಗೆಲ್ಲ ಎಷ್ಟು ಸಂತೋಷ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಸಂತೋಷ ನನಗಾಗುತ್ತೆ. ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಬೇಕು ಅಂದಷ್ಟೇ.
3: ಓಕೆ ಓಕೆ, ನೀವು ಟೈಮ್ ತಗೊಂಡು ನಿಮ್ ಡಿಸಿಷನ್ ನಾಳೆ ತಿಳಿಸಿ.
1: ಶೋರ್, ಈ ಮುಜುಗರದ ಮಾತಿಂದ ಪಾರ್ಟಿ ಹಾಳು ಮಾಡ್ಬೇಕು. ಲೆಟ್ಸ್ ಎಂಜಾಯ್. ಲಾಲಿ,
0: ಅದೇನೋ ಮಾಡಲು ಕೊಡು ಅಂತ ನನ್ ಯಾಕಿಂಗ್ ಕಾಡ್.

0: ಬಂಗಾರಿ, ನಾನ್ ಸಂದಾಗಿರೋದೇ ತಪ್ಪಾತ?
1: ಆಗಲ್ಲ ಅಣ್ಣಿ, ನಿನ್ ಅಂದ ಚಂದ ಉಪಯೋಗ ಆಗೋದಾದ್ರೆ ಯಾಕೆ ಇಲ್ಲ ಅನ್ಬೇಕು? ಈಗ ನನ್ನೇ ನೋಡು, ನಿಂದ ಬಂದ್ ಹಿಂಗಾಗಿಲ್ವಾ? ಹಾಗೆ ನೀನು ಹೆಸರು ಕೀರ್ತಿ ಸಂಪಾದನೆ ಮಾಡ್ಬೋದು ಅಂತ.
0: ಹೆಸರಿನಾಗೆ ಊತೋಗ್ಬಿಟ್ರೆ ಆಮ್ಯಾಕೆ ಏನ್ ಗತಿ ಅಂತ?
1: ಲಾಲಿ, ನಿನ್ ಬಾವ ನನಗೆ ಅರ್ಥ ಆಗುತ್ತೆ, ಆದ್ರೆ ನೀವ್ ಮಾಡಲ್ ಆಗಕ್ಕೆ ಒಪ್ಕೊಳ್ದೆ ಹೋದ್ರೆ ಎಲ್ರು ನನ್ ಕಡೆ ಬರ್ ಮಾಡ್ತಾರೆ. ರೂಪ ತಂದ್ರೆ ಆಗ ಮಾತಾಡಿದ್ಮೇಲೆ ಬೇರೆ ಮಾತಾಡ್ತಿರ್ತೀರ?
0: ಯಾರೋ ಏನೋ ಅಂಬತಾರೆ ಅಂತ ನಮ್ ಬದುಕನ್ನ ಹಾಳು ಮಾಡ್ಕೊಳಕ್ ಆಯ್ತದಾ?
1: ಲಾಲಿ ನೋಡ್, ಲಾಲಿ ನಾನು ಪ್ರೋಗ್ರಾಮ್ ಊರೂರು ಸುತ್ತಾ ಇರ್ತೀನಿ, ಆಗ ನೀವ್ ಒಬ್ಳಿಗೆ ಮನ ಕಾಲ ಕಳಿಬೇಕು. ಅದಕ್ ಬದಲಾಗಿ ನೀನು ಯಾವ್ದಾರ ಕೆಲಸ ಮಾಡಿದ್ರೆ ನಿನ್ ಮನಸ್ಗೂ ಹಗುರ ಆಗುತ್ತೆ ಅಲ್ವಾ?
0: ನಂಗೇನು ಒಂಟಿತನ ಇಲ್ಲ. ನೀನ್ ದೂರ ಇದ್ರು ನನ್ನ ಹತ್ರನೇ ಇದ್ದಂಗೆ ಇರ್ತೀಯ, ನನ್ ಮನಸ್ನಾಗೇ ಇರ್ತೀಯ.
1: ಲಾಲಿ ಅದ್ ನನ್ ಗೊತ್ತು, ನನ್ ಸ್ಟೇಟಸ್ ತಕ್ಕನಾಗೆ ನೀನು ಇರ್ಬೇಕಲ್ಲ.
0: ಹಂಗಂದ್ರೇನಾ?
1: ನಂಬರ್ ವಾಗರತ್ತೆ ಅಂತ. ಅದಕ್ಕೋಸ್ಕರ ಆದ್ರೂ ನೀವು ಮಾಡಲ್ ಆಗಿ ಕೀರ್ತಿ ಸಂಪಾದಿಸ್ಬೇಕು, ಆಗ ಈ ಲಾಲಿ ನನ್ನ ಹೆಂಡತಿ ಅಂತ ಎಲ್ರಿಗೂ ಹೆಮ್ಮೆಯಿಂದ ಪರಿಚಯ ಮಾಡಿಸ್ಬೇಕು. ನಾವಿಬ್ರು ಕೀರ್ತಿ ಮೇಲೆ ಮೆರಿತಾ ಇರ್ಬೇಕು.
0: ನೋಡು, ನಂಗ್ ಇದೆಲ್ಲ ಸ್ವಲ್ಪನೂ ಹಿಡ್ಸಕ್ಕಿಲ್ಲ, ಆದ್ರೂ ನಿಂಗೋಸ್ಕರ ನಾ ಏನ್ ಬೇಕಾರ ಮಾಡ್ತೀನಿ. ನಂಗೆ ನೀನ್ ಬೇಕು, ನಿನ್ ಪಿರುತಿ ಬೇಕು.
1: ಹೌದಾ? ಲಾಲಿ ಲಾಲಿ.

0: Well, and ladies and gentlemen, I wish to present you the winner of Miss India 97.
1: Aren't you guessing it?
0: Let's see.
1: Let's go now.
0: And the winner is Miss Lolly.
2: ಮನೋಜ್, ನಿನ್ನಾಸೆ ಪ್ರಕಾರನೇ ಕೀರ್ತಿ ಶಿಖರದಲ್ಲಿ ನೀನು ನಾನು ಇಬ್ರು ಮೆರೀತಾ ಇದ್ದೀವಿ. ಅಸಾಧ್ಯವಾದದನ್ನೆಲ್ಲ ಸಾಧಿಸಿ ಇವತ್ತು ಈ ಲಾಲಿ ಬರೀ ಮಾಡ್ಲಿಂಗ್ ಪೀನ್ ಅಲ್ಲ, ಮಿಸ್ ಇಂಡಿಯಾ.
3: ಮಿಸ್ ಇಂಡಿಯಾ?
2: ಎಸ್
3: ಲಾಲಿ. ಅವತ್ತು ನನ್ನ ಮಾಡ್ಲಿಂಗ್ ಅಲ್ಲಿ ಒತ್ತಾಯ ಮಾಡಿದಾಗ ಹೆಸರಿನಲ್ಲೇ ಊತೋದ್ರೆ ಏನ್ ಗತಿ ಅಂತ ಆತಂಕ ಪಡ್ತಿದೆ. ನೆನಪಿದ್ಯಾ?
2: ಯಾಕೆ ಮನೋಜ್, ಏನಾಯ್ತೀಗ? ನಾನ್ ಮಿಸ್ ಇಂಡಿಯಾ ಆದ ಕೂಡ್ಲೆ ಆ ಮಾತ್ಯಾಕೆ ನೆನಪಿಗ್ ಬಂತ?
3: ಲಾಲಿ, ನೀ ಮಿಸ್ ಯೂನಿವರ್ಸ್ ಆದ್ರೆ ನಂಗೆ ಸಂತೋಷ. ನಿನ್ಗೆ ಹೆಸರು ಬಂದ್ರೆ ನನ್ಗೆ ಹೆಸರು ಬಂದ್ರೆ ಸಂತೋಷ ಆಗುತ್ತೆ. ಆದ್ರೆ ಆ ಹೆಸರನ್ನೆಲ್ಲ ಹೂತೋಗಿ ಬದುಕ್ನಲ್ಲಿರೋ ಬೇರೆ ಬಣ್ಣಗಳನ್ನ ಅಳಿಸ್ಬಾರ್ದೆ ನನ್ನ ಆಸೆ.
2: ಅದೇನ್ ಬಿಡಿಸಿ ಹೇಳ್ಬಾರ್ದ ಮನೋಜ್, ಈಗಂತ ಕೆಲಸ ನಾನೇನ್ ಮಾಡಿದ್ದೀನಿ?
3: ಲಾಲಿ, ನೀ ಅಂತ ಕೆಲಸ ಮಾಡ್ದಂತ ಎಲ್ಲಿ ಹೇಳಿದೆ? ಲಾಲಿ, ನಿನ್ ಬಣ್ಣದ ಲೋಕದಲ್ಲಿ ನೀನು, ನನ್ ಬಣ್ಣದ ಲೋಕದಲ್ಲಿ ನಾನು, ಮುಳುಗ್ತಾ ಮೇಲ್ ಬರ್ದೆ ಹೋದ್ರೆ ಮದುವೆ ಅನ್ನೋದು ಒಂದ್ ಕನಸಾಗ್ಬಿಡ್ತೇನೋ ಅನ್ನೋ ಭಯ.
2: ಖಂಡಿತ ಇಲ್ಲ. ಯಾವತ್ತಿದ್ರು ನೀನ್ ನನ್ ಗಂಡ, ನಾನ್ ನಿನ್ ಹೆಂಡತಿ ಆಗ್ಲೇಬೇಕು. ಯಾವತ್ ನಮ್ಮ ಮದ್ವೆ?
3: ಲಾಲಿ, ನನಗೊಂದು ಆಸೆ, ನಾವಿಬ್ರು ಹುಟ್ಟಿದ ವಾತಾವರಣದಲ್ಲಿ ಮದುವೆ ಆಗ್ಬೇಕು. ಬದುಕಿನ ಪ್ರಾರಂಭನ ನಮ್ಮೂರಲ್ಲಿ ನಮ್ ಜನರ ಮಧ್ಯನ ಆಗ್ಬೇಕು.
2: ನಿನ್ನ ಆಸೆನೆ ನನಗೂ ಇದೆ ಮನೋಜ್.
4: ನೀ ನನ್ ಮಾತು ಕೇಳು, ನೀನ್ ಈಗ್ಲೇ ಮದುವೆ ಆದ್ರೆ ನಿನ್ ಗ್ಲಾಮರ್ ಹೊರಟೋಗುತ್ತೆ. ಅಷ್ಟೇ ಅಲ್ಲ, ನಿನ್ ಗ್ಲಾಮರ್ ಜೊತೆಗೆ ಬಿಸ್ನೆಸ್ ಗ್ಲಾಮರ್ ಹೊರಟೋಗುತ್ತೆ. ಯಾಕೊತ್ತಾ? ನಿನ್ ಮದುವೆ ಆದ್ಮೇಲೆ ನಿನ್ ಬಾಡಿಗೆ ಇರುತ್ತಾ? ನಿನ್ ಬ್ಯೂಟಿ ಹೀಗೆ ಇರುತ್ತಾ? ಯೋಚನೆ ಮಾಡು ಲಾಲಿ, ಚೆನ್ನಾಗಿ ಯೋಚನೆ ಮಾಡು. ಶೂಟಿಂಗ್ ಲೇಟ್ ಆಗುತ್ತೆ, ಬೇಗ ರೆಡಿ ಆಗು. ಓಕೆ?
3: ಇಲ್ಲ ನೋಡ, ಸೀರೆ, ತಾಳಿ, ಇನ್ವಿಟೇಷನ್ ಕಾರ್ಡ್ಸ್
2: ಇದೆಲ್ಲ ಯಾರಿಗೆ?
3: ಲಾಲಿ, ಇದನ್ನ ಹೆಂಗ್ ಕೇಳ್ತಿದ್ಯಾ? ಇದೆಲ್ಲ ನಿನಗೆ, ನಮ್ಮ ಮದುವೆಗೋಸ್ಕರ.
2: ನನಗೆ ಸದ್ಯಕ್ಕೆ ಮದುವೆ ಬೇಡ.
3: ಮದುವೆ ಈಗ ಬೇಡವೋ ಅಥವಾ ಯಾವತ್ತು ಬೇಡವೋ?
2: ಯಾಕೆ ತಿಟ್ಟು ಮಾತಾಡ್ತೀಯ ಮನೋಜ್? ಸದ್ಯಕ್ಕೆ ಬೇಡ ಅನ್ನೋದ್ರಲ್ಲಿ ತಪ್ಪೇನಿದೆ? ಮದುವೆ ವಿಷಯದಲ್ಲಿ ನಾನು ಹೇಳೋದು ಏನೋ ಇರಲ್ವಾ?
3: ಇರಲ್ಲ ಅಂತ ನಾ ಯಾವತ್ತೂ ಹೇಳಿಲ್ಲ. ಆದ್ರೆ ಬೇಡ ಅನ್ನೋದಕ್ಕೊಂದು ಸರಿಯಾದ ಕಾರಣ ಇರ್ಬೇಕಲ್ಲ.
2: ಮದುವೆ ಆದ್ಮೇಲೆ ಸೌಂದರ್ಯ, ದೇಹ ಎಲ್ಲ ಹೋಗುತ್ತೆ, ಅದರಿಂದ ಬಿಸ್ನೆಸ್ ಕೆಟ್ಟ ಹೋಗುತ್ತೆ.
3: ಸೌಂದರ್ಯ ಅನ್ನೋದು ಬಿಸ್ನೆಸ್ ಅಲ್ಲ ಲಾಲಿ.
2: ಹಾಡೋದು ಕುಣಿಯೋದು ಮಾತ್ರ ಬಿಸ್ನೆಸ್?
3: ಲಾಲಿ,
2: ನಾನ್ ಫೋಟೋಗ್ರಾಫ್ಸ್ಗೆ ಪೋಸ್ ಕೊಟ್ರೆ ಅದು ಬಿಸ್ನೆಸ್, ನೀನ್ ಕುಣಿದು ಪಳಿಸಿ ಹಾಡಿ ಹಣ ಮಾಡಿದ್ರೆ ಅದು ಕಲೆ. ಇದು ಯಾವ ತರ್ಕ, ಯಾವ ನ್ಯಾಯ ಹೇಳು ಮನೋಜ್?
3: ಲಾಲಿ, ನೀ ಹೇಳಿದ್ರೆ ಅರ್ಧ ಸತ್ಯ ಮಾತ್ರ ಇದೆ. ಮಾಧ್ಯಮಗಳೆಲ್ಲ ಉದ್ಯಮ ಆಗ್ತಾರೆ ಈ ಕಾಲದಲ್ಲಿ, ನಾವು ಕಲೆ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ. ಹಣನೇ ಮೇಲ್ಗೈ ಆಗದೆ ಹತ್ರ ನೋಡ್ಕೊಂಡ್ರೆ ಕಲೆಗೂ ಕ್ಷೇಮ, ಮನುಷ್ಯಗೂ ಕ್ಷೇಮ. ದಯವಿಟ್ಟು ನನ್ ಮಾತು ಕೇಳು.
2: ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯ ಮನೋಜ್? ನಾನೇನ್ ಮದ್ವೆನೆ ಬೇಡ ಅನ್ಲಿಲ್ಲ, ಮುಂದೂಡು ಒಂದೇ ಅಷ್ಟೇ.
3: ಮುಂದೂಡ್ತಾ ಮುಂದೂಡ್ತಾ ಮುದುಕೆ ಆಗೋಗ್ತೀಯನೋ?
2: ಅದನ್ನ ಕಾಲ ಹೇಳುತ್ತೆ.
3: ಲಾಲಿ, ಕೊಡು ಬಾಹೋಣ.
2: ಇಲ್ಲ ಮನೋಜ್, ಇವತ್ನ

0: ನೀ ರೂಮ್ನಲ್ಲಿ, ನೀನು ಆ ರೂಮ್ನಲ್ಲಿ. ಗುಡ್ ನೈಟ್. ಇವತ್ ಯಾಕೋ ನಿಮ್ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ. ಏನು ಆಘಾತ ಆಗಿದೆಲ್ವಾ?
1: ಆಘಾತ ಅಷ್ಟೇ ಅಲ್ಲ, ಅದೊಂದು ಅಪಘಾತ. ಆ ಲಾಲಿನ ಬೇಗನ ಮದುವೆ ಮಾಡ್ಕೊಳ್ಳ ಅಂದ್ರೆ ನನಗಿಂತ ನನ್ನ ಯವನ ಸೌಂದರ್ಯನ ಮುಖ್ಯ. ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳ್ತಿದ್ದಾಳೆ, ಇದು ಸರಿನಾ?
0: ಇಂಥ ಸೂಕ್ಷ್ಮವಾದ ವಿಷಯದಲ್ಲಿ ಸರಳವಾದ ತರ್ಕ ಕೊಡೋಕೆ ನನಗೆ ಇಷ್ಟ ಇಲ್ಲ.
1: ಮಾತಿಗೆ ಮುಸ್ಕಾಕೆ ಉಸಿರನ್ನ ಕಟ್ಸಬಾರದು ರೂಪ ಅವರೇ.
0: ನಿಜ ಮನೋಜ್, ಆದ್ರೆ ಇಡೀ ಜೀವನನೇ ಉಸಿರು ಕಟ್ಟಿ ನಿಂತಿರಾದ್ರೆ ಇಂಥ ಮಾತುಗಳಿಗೆ ಉತ್ತರ ಕೊಡೋದು ತುಂಬಾ ಕಷ್ಟ ಮನೋಜ್.
2: ನೀನು ಏನೇ ಹೇಳು ಲಾಲಿ, ಸಣ್ಣ ಸಣ್ಣ ಸಮಾಧಾನ ಸರಿಯಲ್ಲ. ನಾನು ಒಬ್ಬ ಗಂಡಸಾಗಿ ಹೇಳ್ತಾ ಇದ್ದೀನಿ, ಗಂಡಸನ್ನ ಪೂರ್ತಿ ನಂಬಿ ಮೋಸ ಹೋಗ ಅಪಾಯ ಇರ್ತೇನೆ ಎಚ್ಚರ ಹೆಂಗಸಿಗಿರ್ಬೇಕು. ನಿನ್ನ ಜೀವನ ನಿನ್ನ ಕೈಯಲ್ಲಿರ್ಬೇಕು, ಭವಿಷ್ಯ ನಿನ್ನ ಕಣ್ಣಲ್ಲಿರ್ಬೇಕು. ಆದ್ರಿಂದ ಹೇಳ್ತಾ ಇದ್ದೀನಿ, ವಯಸ್ಸಿರುವಾಗ್ಲೇ ಹಣ ಮಾಡು, ಆಮೇಲೆ ಮದುವೆ, ಮದುವೆ ಆದ್ಮೇಲೆ ಮಕ್ಕಳು, ಮಕ್ಕಳಾದ್ಮೇಲೆ ಮೊಮ್ಮಕ್ಕಳು, ಇದೆಲ್ಲ ಇದ್ದೇ ಇರುತ್ತೆ.
0: ನೀನ್ ಹೇಳೋದು ನನಗೂ ನಿಜ ಅನಿಸ್ತಿದೆ ವಿಕಿ. ಆ ಮನೋಜ್ಗೆ ತಾಳ್ಮೆನೇ ಇಲ್ಲ, ಎದ್ರೆ ಮಾತಾಡಿದ್ರೆ ಸಹಿಸ್ಕೊಳ್ಳೋಷ್ಟು ಸಹನೆನೇ ಇಲ್ಲ. ಇನ್ ಸಂಸಾರ ಹೇಗಿರುತ್ತೋ ಅಂತ ನನ್
2: ಈ ಚಿಂತೆ ಅವನ್ಗಿರ್ಬೇಕಲ್ಲ. ಅವನ್ ರೂಪನ್ ಜೊತೆ ಹಾಯಾಗಿದ್ದಾನೆ.
0: ಏನ್ ಮಾತಾಡ್ತಿದೀವಿ ವಿಕಿ?
2: ಮನೋಜ್ ಲೆಕ್ಕಾಚಾರ ಏನ್ ಗೊತ್ತಾ? ರೂಪನ್ ಜೊತೆ ವಿಹಾರ, ನಿಮ್ ಜೊತೆ ಸಂಸಾರ.
0: ಹೀಗಾದ್ರೆ ನನ್ ಗತಿ ಏನು? ನನ್ಗೆ ಯಾಕೋ ಭಯ ಆಗ್ತಿದೆ.
2: ನನ್ ಗತಿ ಏನಾಗುತ್ತೋ ಅಂತ ಭಯ ಪಟ್ಟರಾಗತ್ತ? ಈ ನಿನ್ ಗತಿನ ಆ ವಿಧಿ ನೋಡ್ಕೊಳ್ಳ. ಮೊದ್ಲು ಈ ನಿನ್ ಬಾಡಿನ ಸರಿಯಾಗಿ ನೋಡ್ಕೊ, ನಿನ್ ಫಿಗರ್ನ ಮೇಂಟೈನ್ ಮಾಡ್ಕೊ, ಇಲ್ದಿದ್ರೆ ನಮ್ ಬಿಸ್ನೆಸ್ ಟೂಸ್ ಆಗ್ಬಿಡುತ್ತೆ.
0: ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಇನ್ಮೇಲೆ ನನ್ ದಾರಿ ನಾನೇ ಹುಡ್ಕೋಬೇಕು. ಮೈ ಹಾರ್ಟ್ ಇಸ್ ಏಚಿಂಗ್.
1: ಲಾಲಿ, ಎಲ್ಲಿ ಹೋಗ್ತಿದ್ಯಾ?
0: ಮಾಡ್ಲಿಂಗ್ ಕೆಲಸ ಇದೆ, ಹೋಗ್ತಾ ಇದ್ದೀನಿ.
1: ಲಾಲಿ, ಸ್ತ್ರೀ ಕುಲಕ್ಕೆ ಆದರ್ಶವಾಗಿರೋ ಅಂದ್ರೆ ಮಾಡ್ಲಿಂಗ್ ಮಾಡ್ತೀನಿ ಅಂತ ಅದ್ರಲ್ಲೇ ಮುಳುಗೋಗ್ತಿದ್ಯಾ?
0: ಮುಳುಗ್ತಾ ಇಲ್ಲ, ತೇಲ್ತಾ ಇದ್ದೀನಿ.
1: ನೀ ತೇಲೋದು ಬೇಕಾಗಿಲ್ಲ, ಮುಳುಗೋದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೀನು, ನಮ್ಮ ಮದುವೆ.
0: ಹೆಣ್ಣು ಅಂದ್ರೆ ಮದುವೆ ಮಾರ್ಕೆಟ್ ನಲ್ಲಿರೋ ಸರ್ಕಲ್ಲ.
1: ಹೆಣ್ಣನ್ನ ಸರ್ಕು ಅಂತ ತಿಳ್ಕೊಂಡು ಮುಟ್ಟಾಳ ನನ್ನಲ್ಲ.
0: ಹಾಗಿದ್ಮೇಲೆ ನನ್ನ ದಾರಿಗೆ ಅಡ್ಡ ಬರೋದು ಸರಿಯಲ್ಲ.
1: ಲಾಲಿ ಪ್ಲೀಸ್, ನನ್ನ ಮಾತು ಅರ್ಥ ಮಾಡ್ಕೋ. ಹಾಗ ಬರುತ್ತೆ ಅಂತ ಆಕಾಶದ ಗಾಜೆ ಹಾರು ದುಸ್ಸಾಹಸ ಮಾಡ್ಬಾರ್ದು.
0: ಕೋಗಿಲೆಗೆ ಹಾಡೋಕ್ ಬರುತ್ತೆ ಅಂತ ಕಾಡ್ ಬಿಟ್ಟು ಬೀದಿ ಬೀದಿಲಿ ಕಿರುಚಬಾರ್ದು.
1: ಆಶಕಾರ್ಯದಕ್ಕೆ ಭೂಮಿ ನೋಡ್ಲೇಬೇಕು ಲಾಲಿ.
0: ಕಾಡ್ ಬಿಟ್ಟು ಕೋಗಿಲೆ ನಾಡ್ನಲ್ಲಿರೋರ್ ನಾಡಿ ಮಿಡ್ತ ನೋಡ್ಲೇಬೇಕು ಮನೋಜ್.
1: ನಾಡಿ ಮಿಡ್ತ ನೋಡಿದಿಂದ ಹೇಳ್ತಾ ಇದ್ದೀನಿ, ಇವತ್ತಿಂದ ನೀ ಮಾಡ್ಲಿಂಗ್ ಹೋಗ್ಬಾರ್ದು, ವಿಕ್ಕಿ ಸಾಹಸ ಬಿಡ್ಬೇಕು.
0: ಅವತ್ತು ನಾನ್ ಬೇಡ ಬೇಡ ಅಂದ್ರು ಬಲವಂತ ಮಾಡಿ ಮಾಡ್ಲಿಂಗ್ ಕಳಿಸಿದ್ದು ನೀನೆ, ಇವತ್ತು ಬೇಡ ಅಂತಿರೋದು ನೀನೆ.
1: ಹೌದು, ನಾನೇ ಕಳಿಸಿದ್ದು. ಹಾಗಂತ ನೀನ್ ನನ್ನಿಂದ ನನ್ನ ಮನೆಯಿಂದ ದೂರ ಹೋಗುವಂತಲ್ಲ, ನೀನ್ ನನ್ಗೆ ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗ್ಬೇಡ.
0: ನೀನ್ ಹೇಳ್ದಾಗ ನಾನ್ ಕೇಳ್ಬೇಕು ಅಂದ್ರೆ ನಂದು ಒಂದ್ ಕಂಡೀಷನ್, ನಾನ್ ವಿಕ್ಕಿ ಸಹವಾಸ ಬಿಡ್ಬೇಕು ಅಂದ್ರೆ ನೀನ್ ರೂಪ ಸಹವಾಸ ಬಿಡ್ಬೇಕು.
1: ನಾನು ಈ ರೂಪ ಹೇಳ್ಕೊಂಡ್ಬಿಟ್ಟಿದ್ಯಾ? ನನ್ ಜೀವನಕ್ಕೆ ಒಂದ್ ರೂಪ ಕೊಟ್ಟ ಮಹಾಶಕ್ತಿ ಅವಳು.
0: ವಿಕ್ಕಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನನ್ನ ರೂಪಕ್ಕೆ ಒಂದು ಜೀವ ಕೊಟ್ಟ ಮಹಾಶಕ್ತಿ ಅವನು.
1: ನಾಳೆ ನೀ ಹೇಳ್ದ ಜನ ನಂಬೋದಿಲ್ಲ, ನಿನ್ನ ಅವನ ವಿಷಯದಲ್ಲಿ ಕೆಟ್ಟ ಭಾವನೆ ಬರುತ್ತೆ ಗೊತ್ತಾ?
0: ನನ್ನ ಅವನ ವಿಷಯದಲ್ಲಿ ಕೆಟ್ಟ ಭಾವನೆ ಬರುತ್ತೆ, ಆದ್ರೆ ನಿನ್ನ ಮತ್ತು ರೂಪ ವಿಷಯದಲ್ಲಿ ಆಗ್ಲೇ ಕೆಟ್ಟ ಭಾವನೆ ಬಂದಿದೆ, ಬಟ ಬೈಲಾಗಿದೆ. ಯಾಕೆ ಕಿರ್ತ್ಕೋತಾ ಇದೀಯಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಬೇರೆಯವ್ರ ಕಾಡ್ಸಲ್ಲ ಅನ್ಕೊಂಡಿದ್ಯೇನು? ಆ ರೂಪ ನಿನ್ನ ಕರ್ಕೊಂಡ್ ಬಂದು ದೊಡ್ಡ ಕಲಾವಿದನ್ ಮಾಡಿದ್ದಕ್ಕೆ ಬೇರೆ ಅರ್ಥನೇ ಇಲ್ವಾ? ನಿನ್ಗೂ ಅವಳಿಗೂ ಏನು ಸಂಬಂಧನೇ ಇಲ್ವಾ?
1: ಸಂಬಂಧ ಇದೆ, ಅದು ಎಂತ ಸಂಬಂಧ? ಕಿಂಚಿತ್ತು ಕೆಟ್ಟ ಭಾವನೆ ಇಲ್ದಿರೋ ಮಾನವೀಯ ಸಂಬಂಧ.
0: ಓಹೋ, ನಿಮ್ಮಿಬ್ಬರದು ಮಾನವೀಯ ಸಂಬಂಧ, ನನ್ನ ವಿಕ್ಕಿ ಸಂಬಂಧ ಅನೈತಿಕ ಸಂಬಂಧನ? ನಿನ್ನ ಮನಸ್ಸಿಷ್ಟು ಕೇಳೋದಿಕ್ಕೆ ಆ ರೂಪನೇ ಕಾರಣ.
1: ಲಾಲಿ, ನೀನ್ ಜಾಸ್ತಿ ಆಯ್ತು.
0: ಹೌದು, ನನ್ ಮಾತು ಜಾಸ್ತಿ ಆಯ್ತು, ಆದ್ರೆ ಒಂದ್ ಮಾತು ತಿಳ್ಕೋ, ನನ್ ಮಾತು ನಾಲ್ಗೆಯಿಂದ ಬರುತ್ತೆ, ರೂಪ ಮಾತು ಮೈಯಿಂದ ಬರುತ್ತೆ. ಮೈಯಿಂದ ಬರೋ ಮಾತಿನ ಮುಂದೆ ನಾಲ್ಗೆ ಮಾತು ನೆಲ ಕಚ್ಚಿತ್ತಲ್ವಾ? ಅದ್ರಲ್ಲೇ ಮಣ್ಮಕ್ಕ.

0: ಅವಳು ವಿಷಯ ಎತ್ತಿದ್ದಕ್ಕೆ ನನ್ ಮೇಲೆ ಕೈ ಎತ್ತಿದೆ ಅಲ್ಲ. ನೀನು ಒಬ್ಬ ಮನುಷ್ಯನ, ನಿನ್ ಮನೇಲಿ ನಾನೊಂದು ಕ್ಷಣನೂ ಇರಲ್ಲ. ಪ್ರೀತಿ ಇಲ್ದೇ ಇರೋಗಿ ಮನೆ ನನ್ ಕಾಲ ಕಸಕ್ಕಿಂತ ಕಡೆ.
1: ಹೆಬ್ಬೆನ್
0: ಕರ್ಕೊಂಡ್ ಬಂದು ನೀನ್ ಮನೆ ಬಿಟ್ಕೋ, ನಾನ್ ಮಾತ್ರ ಇಲ್ಲಿರಲ್ಲ. ಗುಡ್ ಬೈ
1: ಲಾಲಿ. ದಯವಿಟ್ಟು ನನ್ ಮಾತು ಕೇಳು ಲಾಲಿ. ಲಾಲಿ

0: ಪ್ರತಿಭೆನ ಪ್ರಕಾಶಕ್ಕೆ ತಂದವ್ರು ಯಾರು? ಜೀವನ ಪೂರ್ತಿ ನಿನ್ ವ್ಯಕ್ತಿತ್ವನ ರೂಪಿಸೋರು ಯಾರು?
1: ನೀನ್ ಸರ್ ಹೇಗೆ ಹೇಳ್ತಿದ್ರ? ರೂಪ ಸರ್, ರೂಪ ಒಳಗಡೆ ಹೂತೋಗ್ತಿದ್ದ ಕನಸನ್ನ ಕೈ ಹಿಡಿದು ನಡೆಸಿ ಒಬ್ಬ ದೊಡ್ಡ ಕಲಾವಿದ ಮಾಡಿದ ರೂಪ ಸರ್. ಕಾಡ್ ಹಾಕಿ ಆಗಿದ್ದ ನನ್ನನ್ನ ಕಲಾ ಪ್ರಪಂಚದ ಬೆಳ್ಳಿ ಚುಕ್ಕಿಯಾಗಿ ಮಾಡಿದ್ದು ರೂಪ ಸರ್.
0: ಇಷ್ಟೆಲ್ಲ ಹೇಳೋನ್ ನೀನು, ಅವಳನ್ನ ಮದುವೆ ಯಾಕಾಗ್ಲಿಲ್ಲ?
1: ಮದುವೆ ನನ್ನ ರೂಪ ಮದುವೆ ಏನ್ ಸರ್, ಏನ್ ಸರ್ ಹೇಳ್ತಾರೆ? ಅದು
0: ಹೇಳ್ಬೇಕಾದನ್ನ ಹೇಳ್ತಾ ಇದ್ದೀನಿ.
1: ಆ ಮಹಾತಾಯಿ ತನ್ನ ಬಾಳನ್ನೇ ಬದಿಗೊತ್ತಿ ನನ್ ಬಾಳಿಗೆ ಬೆಳಕಾಗಿರುವಾಗ ಆಕೆಗೆ ಅವಮಾನ ಮಾಡೋ ನಡವಳಿಕೆ ನಾನು ಎಂದು ತೋರಿಸಿಲ್ಲ ಸರ್. ರೂಪ ಅವ್ರನ್ನ ನನ್ನ ಗುರು ಅಂತ ತಿಳ್ಕೊಂಡಿತ್ತಪ್ಪ, ಅವ್ರನ್ನ ನನ್ನ ಪಾಲಿನ ಮಹಾತಾಯಿ ಅಂತ ಭಾವಿಸಿದ್ದಂತಪ್ಪ, ಅವ್ರನ್ನ ದೇವ್ರ ಸಮಾನ ಅಂತ ದೊಡ್ಡ ಸ್ಥಾನದಲ್ಲಿಟ್ಟು ತೊಡಿದ್ದಂತಪ್ಪ, ಅಂತ ಮಹಾಶಕ್ತಿನ ಮದುವೆ ಆಗ್ಬೇಕು ಅಂತಿದ್ದೀರಲ್ಲ, ನಿಮ್ ಭಾವನೆ ತಪ್ಪು.
0: ನನ್ನ ಮಗಳ ಮನಸ್ಸಲ್ಲಿರೋ ಸಂಕಟ ಯಾರಿಗ ಅರ್ಥ ಆಗುತ್ತೆ?
1: ಎಲ್ಲವೂ ಎಲ್ರಿಗೂ ಅರ್ಥ ಆಗಲ್ಲ ಸರ್. ಸಂತೋಷವಾಗಿ ಕಾಣಿಸೋರಲ್ಲ, ಸಂತೋಷವಾಗಿರಲ್ಲ, ಸಂಭ್ರಮ ತೋರಿಸೋರಲ್ಲ, ಆನಂದವಾಗಿರಲ್ಲ. ಈಗ ನನ್ನನ್ನೇ ತಗೊಳ್ಳಿ, ಆ ಕಡೆ ರೂಪ ಆಕೆ ಕಟ್ಟಿದ ಕನಸು ನನಗೆ ಅರ್ಥ ಆಗಲಿಲ್ಲ, ನಾನು ಕಟ್ಟಿದ ಕನಸು ನನ್ನ ಲಾಲಿಗೆ ಅರ್ಥ ಆಗಲಿಲ್ಲ. ಆದ್ರೆ ಇವೆಲ್ಲ ಅರ್ಥ ಆಗಿತ್ತು ಮೈ ಮನಸ್ಸು ಮಾರಾಟ ಮಾಡೋ ವಿಕ್ಕಿಗೆ ಮಾತ್ರ. ಈಗ ನಾಲಿ ಆ ವಿಕ್ಕಿ ಅರ್ಥ ಜೋಕಳಿ ಆಗಿದ್ದಾನೆ, ನನ್ನಿಂದ ದೂರ ದೂರ ಹೋಗ್ತಿದ್ದಾನೆ. ಇದಕ್ಕೆ ಮಾತಾಡಿ,
0: ಕೆಲವಿದಲ್ಲಿ ಮಾತಾಡಕ್ಕೇನು ಇರಲ್ಲ ಮನೋಜ್, ಅನುಭವಿಸೋದು ಮಾತ್ರ. ಈಗ ನಿನ್ಗುಳಿದ್ರದು ಅಷ್ಟೇ, ಅನುಭವಿಸು. ನನ್ನ ಮಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ಅವಳು ಬಾಳನ್ನ ಹಾಳು ಮಾಡಿದ್ದಕ್ಕೆ ಅನುಭವಿಸು. ಗುಡ್ ಬೈ.
1: ಈ ಮನೆಗೆ ರೂಪ ಕೊಟ್ಬಿಡಿ, ಈ ಹಣನ ನೀವೇ ನಿಮ್ಮ ಮುಂದಿನ ಜೀವನ ರೂಪಿಸ್ಕೊಳ್ಳಿ.
2: ಇದನ್ನೆಲ್ಲ ನನಗೆಂತ ಕೊಡ್ತಾ ಇದ್ದೀರಿ? ನೀವೆಲ್ಲಾದ್ರೂ ಹೊಂಟೀರ್ಯಾ?
1: ಹೌದು, ಹಳ್ಳಿಗೆ ಮತ್ತೆ ನಾ ಈ ಪಟ್ಟಣದ ಕಡೆ ಬರೋದಿಲ್ಲ.
2: ಬೇಡಿ, ಹಂಗ್ ಮಾಡೋದು ಬೇಡಿ, ಈ ಮನೆನ ಬಿಟ್ಟು ಹೋಗುದು ಬೇಡಿ.
1: ಬಿಟ್ಟು ಹೋಗ, ಬೇರೆ ದಾರಿನೇ ಇಲ್ಲ ಬಿಟ್ರೆ. ನಾ ಇಲ್ಲಿ ಬರುವಾಗ ಯಾವ ದಾರಿ, ಎಲ್ಲಿಗೆ ಸೇರೋ ದಾರಿ ಒಂದು ಗೊತ್ತಿರಲಿಲ್ಲ. ರೂಪಿಸಿದ್ದಾರೆ ಮುಟ್ಟಿದ ಕಲ್ಗಳನ್ನ ಹೂವಿನ ಮೊಗದು, ಕಟ್ಟಿದ ಬೇಲಿಗಳನ್ನ ಕರುಳಿನ ಬಳ್ಳಿ ಅದು. ಹೌದೆ ಹೌದೆ, ಹಿಂದ್ ಹೊಡೆದೆ ಹೌದೆ. ಆದ್ರೆ ಈಗ ಅಸ್ತಿತ್ವ ಇಲ್ಲ, ಬರೋ ದಾರಿ ಗೊತ್ತಿಲ್ಲದೆ ನನಗೆ ಹೋಗೋ ದಾರಿ ಗೊತ್ತಿದೆ. ನಮ್ಮ ಊರ್ಗೆ ಹೋಗ್ತೇನೆ, ಅಲ್ಲಿರೋ ಮರಗಳ ಜೊತೆ ಮಾತಾಡ್ತೇನೆ, ಹಕ್ಕಿಗಳ ಜೊತೆ ಆಡ್ತೇನೆ, ಮನುಷ್ಯರ ಜೊತೆ ಬೆರಿತೇನೆ, ಬೆರಿತಾ ಬೆರಿತಾ ಮಗು ಆಗ್ತೇನೆ. ಆ ಮಗು ಆಗೋದ್ರಲ್ಲಿ ಆನಂದ ಇದೆಯಲ್ಲ, ಅದಿಲ್ಲಿ ಸಿಗಲ್ಲ ಬಿಟ್ರೆ, ಇಲ್ಲಿ ಸಿಗಲ್ಲ. ನನ್ನ ತಡಿಬೇಡಿ ಬಿಟ್ರೆ, ನನ್ನ ತಡಿಬೇಡಿ. ನನಗೆ ಪಟ್ಟದ ಜೀವನ ಸಾಕಾಗೋಗಿದೆ, ನಾನು ಪ್ರೀತಿಸ್ತವಳು ನನ್ನಿಂದ ದೂರ ಆಗೋದು, ನನ್ನಿಂದ ಪ್ರೀತಿಸಿದ ನಾನು ದೂರ ಆಗ್ತಿದೆ, ನನ್ನಿಂದ ಯಾರಿಗೂ ಸುಖ ಆಗ್ತಿಲ್ಲ. ನಾನಿವತ್ತು ಒಂಟಿ, ಒಂಟಿ ಹಕ್ಕಿಯಕ್ಕೆ ನಾನು ಒಳಕ್ಕೆ ನನ್ನ ಸವಿಸ್ತೇನೆ.
2: ಬೇಡದೆ ಬೇಡದೆ
0: ರೂಪ, ನಿನಗೇನೋ ಹುಚ್ಚಿಡಿದೆ ಅಂತ ಕಾಣಿಸುತ್ತೆ.
3: ಹೌದು ಬೇಡಿ, ನನ್ಗೆ ಹುಚ್ಚಿಡಿದೆ. ಆದ್ರೆ ನೀವು ತಿಳ್ಕೊಂಡಿರೋ ತರ ತಿಕ್ಕಲ್ತನ ಅಲ್ಲ. ಅನಿಸಿಕೆಗಳಿಗೆ ಅನುಮಾನ ಪಡೆದೆ, ಆತ್ಮವಂಚನೆಗೆ ಆಸೆ ಪಡೆದೆ, ನನ್ನ ಸಂಕಟನೆಲ್ಲ ನುಂಗಿ ಮನೋಜನು ಲಾಲಿನೂ ಒಂದುಗೂಡಿಸ್ಬೇಕು ಅನ್ನೋ ಸಂಕಲ್ಪ.
4: ಹಾಯ್ ವಿಕ್ಕಿ.
0: ಹಾಯ್, ಬ್ಯೂಟಿಫುಲ್. ಈ ನಿನ್ ರೂಪ ವ್ಯರ್ಥ ಆಗ್ಬಾರ್ದು ಅಂತ ನನ್ನ ಕ್ಯಾಮ್ರಾದಲ್ಲಿ ನಿನ್ ಸೆರೆ ಹಿಡಿತಾ ಬಂದೆ. ಈಗ ನಿನ್ ಸಂಪೂರ್ಣವಾಗಿ ನನ್ ಸೆರೆಯಲ್ಲಿದ್ಯಾ? ಈ ಸರಮನೆನ ಅರಮನೆ ತಿಳ್ಕೊಂಡು ನನ್ನ ಹಾಸಿಗೆಗೆ ಹೂ ಆದ್ರೆ ಸರಿ, ಇಲ್ದಿದ್ರೆ ಆವಾಗ್ತೀನಿ.
3: ಬೇಡ ವಿಕ್ಕಿ, ಬೇಡ, ನನ್ ಕೆಡಿಸ್ಬೇಡ. ನಿನ್ನ ನನ್ ಸಹೋದರ ಅಂತ ತಿಳ್ಕೊಂಡೆ.
0: ನಿನ್ನ ಅವಿವೇಕಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಈಗ ಮಾತ್ ಬೇಡ, ಮೌನ ಮೌನ ಬೇಕು, ಮೌನವಾಗಿ ಅನುಭವಿಸು.
3: ಲಾಲಿ

0: ಮಾಡ್ಬೇಕಾದೇ ಮಾಡಿ, ಮೊದಲು ಮನೋಜ್ ಹತ್ರ ಹೋಗ್ಬೇಕು. ಬಾಮ ಹೋಗೋಣ.
1: ನಾನ್ ಬಂದ್ ಏನ್ ಮಾಡ್ಲಿ? ಮನೋಜ್ ಬೇಕಾಗಿರೋದು ನೀನು, ನಾನಲ್ಲ.
0: ಇದೇ ನಿನ್ ತಪ್ಪು ಕಲ್ಪನೆ. ನೀನ್ ಮನೋಜ್ನ ಅರ್ಥನೆ ಮಾಡ್ಕೊಂಡಿಲ್ಲ. ಮನೋಜ್ ಬೇಕಮ್ಮ, ಆದ್ರೆ ನನ್ ಗಂಡನಾಗಲ್ಲ. ಒಬ್ಬ ಕಲಾವಿದನಾಗಿ, ಒಬ್ಬ ನಿಷ್ಕಳಂಕ ಸ್ನೇಹಿತನಾಗಿ ನನ್ ಬೇಕು. ಆದ್ರೆ ನಿನಗ ಅವನು ಗಂಡನಾಗ್ಲೇಬೇಕು. ನಿನ್ನ ಮಾನಭಂಗ ಮಾಡೋ ಪ್ರಯತ್ನ ಪಟ್ಟ ಕೊಲೆ ಮಾಡಿದ್ಮೇಲೂ ನಿನಗ್ ನನ್ ಮೇಲೆ ನಂಬಿಕೆ ಬರ್ಲಿಲ್ಲಲ್ಲ. ದಯವಿಟ್ಟು ನನ್ನ ನಂಬು ಅಲ್ಲಿ, ನನ್ನ ನಂಬು. ನಂಗೆ ಅರ್ಥ ಆಯ್ತು, ನನ್ ತಪ್ಪ ನನ್ಗೆ ಅರ್ಥ ಆಯ್ತು. ರೂಪಾ ದಯವ್ ನನ್ನ ಕ್ಷಮಿಸ್ಬೇಡ. ಬೇಡಮ್ಮ, ಅಷ್ಟು ದೊಡ್ಡ ಮಾಡ್ಬೇಡ. ನಾವು ಮನೋಜ್ ಹತ್ರ ಹೋಗ್ಬೇಕು. ಬೇಗ ಬಾ ನಲ್ಲಿ, ಬೇಗ ಬಾ. ಭಟ್ರೆ, ಭಟ್ರೆ, ಯಾಕ ಅಳ್ತ ಕೂತಿದ್ದೀರಾ? ಮನೇಲಿ
2: ಅವಾಗ್ಲೇ ಹೊಂಟೋಗಿರಮ್ಮ ಅವ್ರೆ.
0: ಹೊರಟಾದ್ರ ಎಲ್ಲಿಗೆ?
2: ಹಳ್ಳಿಗೆ ಹೋಗ್ತೀನಿ ಅಂತ ಹೇಳೋಗಿರು. ಈ ಪಟ್ಟಣಕ್ಕಿನ್ಮೇಲೆ ಬರುದಿಲ್ಲ ಅಂತ ಹೇಳಿರು.

0: ರೂಪ ಹೇಳು.
1: ನಾನು ಕೊಲೆ ಮಾಡಿದ್ದೀನಿ ಮಚ್ಚ.
0: ಕೊಲೆ? ನಾನು ಅನ್ಸಿಲ್ಲ. ಅಲ್ಲಿಗೆ ಹೂವನ್ ಮಾಡ್ತೀರಾ ನೀವು? ಕೊಲೆ ಮಾಡಕ್ಕಾಗತ್ತಾ? ನೋಡಿ, ಅವ್ರ ಬದಲಾಗಿ ನನ್ ಕೈ ಕೊಳಕ್ಕೆ ಜೈಲ್ಗಾಕೆ ಬೇಕಾದ ಶಿಕ್ಷೆ ಕೊಡಿ.
2: ನೋಡಿ, ತಪ್ಪೋ ಸರಿನೋ ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ.
1: ಇಲ್ಲಿಂದ ನಿನ್ನ ಕರ್ಕೊಂಡು ಹೋದೆ, ಇಲ್ಲೇ ನಿಮ್ಮಿಬ್ಬರನ್ನ ಒಂದು ಮಾಡಿದ್ದೀನಿ. ನಿನ್ ಜೀವನದಲ್ಲಿ ನಡೆದ ಎಲ್ಲಾ ದುರ್ಘಟನೆಗಳು ನಾನೇ ಕಾರಣ, ಅದಕ್ಕೆ ನನಗೆ ಇಷ್ಟು ದೊಡ್ಡ ಶಿಕ್ಷೆ.
0: ರೂಪವ ಅಂಗನ್ಬೇಡಿ, ನಿಮಗೆ ಶಿಕ್ಷೆ ಆಗ್ಬಾರ್ದು. ನೀವು ನನ್ ಬಿಟ್ಟು ಹೋಗ್ಬಾರ್ದು, ನನ್ ಬಿಟ್ಟು ಹೋಗ್ಬಾರ್ದು.
1: ಹೋಗ್ಲೇಬೇಕಲ್ಲ ಮಾಜ, ಚಕ್ರ ಒಂದ್ ಸುತ್ತ ಸುತ್ತಲೆ ಹೊಸ ಸುತ್ತಿಗೆ ನಾವು ಸಿದ್ಧವಾಗಿರ್ಲೇಬೇಕು. ಇವತ್ತಲ್ಲ ನಾಳೆ ನಾನು ಬಿಡುಗಡೆಯಾಗಿ ಬಂದೇ ಬರ್ತೇನೆ. ನೀನು ಲಾಲಿ ಇಬ್ರು ಜೋಡಿ ಹಾಕಿ ಹಾಗೆ ಬದುಕೋದನ್ನ ನಾನು ನೋಡೇ ನೋಡ್ತೀನಿ. ಬರ್ತೀನಿ ಮಾಜ.

ಜೋಡಿ ಹಕ್ಕಿ ಚಲನಚಿತ್ರ ಧ್ವನಿವಿನಿ ಕೇಳಿದಿರಿ. ತಾಂತ್ರಿಕ ಸಹಾಯ ಜಾನ್ ಪ್ಯಾಟ್ರಿಕ್. ಪ್ರಸಾರ ನಿರ್ವಹಣೆ ಬಸವರಾಜ್ ಕೆ ಶಾಸ್ತ್ರಿ. ಪ್ರಸಾರ ಸಂಕಲನ ಸುರೇಂದ್ರನಾಥ್ ಸಾತ್ವಿಕ್.

0: calls for renewed India-Nepal partnership. And that is all in the news at 9. Good night.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 9:15. ಈಗ ಕೇಳೋಣ ಹಿಂದಿ ಮೆಲೋಡೀಸ್.

ಇದುವರೆಗೆ ಹಿಂದಿ ಮೆಲೋಡಿಸ್ ಕೇಳಿದಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಗಮನಿಸಿ, ಅಕ್ಟೋಬರ್ ಎರಡರವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸುವ ಸಲುವಾಗಿ ಪಣ ತೊಡೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹುಬ್ಬಳ್ಳಿಯಲ್ಲಿರುವ ಜೆಜಿಎಂಎಂ ವೈದ್ಯಕೀಯ

ಕಾಲೇಜು ಹಾಗೂ ಕೆಎಲ್ಇ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರಕ್ಕೆ ಇಂದು ಭೇಟಿ ನೀಡಿದರು. ಭಾರತ ಮತ್ತು ಯುಕೆ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಬ್ರಿಟನ್ಗೆ ಭಾರತದ ಹೈಕಮಿಷನರ್ ಆಗಿರುವ ಪೆರಿಯಾಸಾಮಿ ಕುಮಾರನ್ ಅವರು ಹಲವು ಪ್ರಮುಖ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ಈ ವೇಳೆ ವ್ಯಾಪಾರ, ಹೂಡಿಕೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಯುವಜನರ ಸಹಭಾಗಿತ್ವದ ಕುರಿತು ಚರ್ಚೆ ನಡೆದಿದೆ. ಸೇವಾ ಪಕ್ವಾಡ ಅಂಗವಾಗಿ ಬಹರೈನ್, ಕುವೈತ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ವಿವಿಧ ಸಮುದಾಯ ಆಧಾರಿತ ಕಾರ್ಯಕ್ರಮಗಳನ್ನು ಆಯೋಜಿಸಿವೆ. ದೈಹಿಕ ಕ್ಷಮತೆ, ಪರಿಸರ ಜಾಗೃತಿ, ಸ್ವಚ್ಛತೆ, ನಾಗರಿಕ ಭಾಗವಹಿಸುವಿಕೆ ಮತ್ತು ಸಮುದಾಯದೊಂದಿಗೆ ಸಹಭಾಗಿತ್ವ ಸೇರಿದಂತೆ ಹಲವು ವಿಷಯಗಳಿಗೆ ಕಾರ್ಯಕ್ರಮದಲ್ಲಿ ಒತ್ತು ನೀಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ತೇರದಾಳದಲ್ಲಿ ನಡೆದ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ಐವರು ಅರ್ಹ ಫಲಾನುಭವಿಗಳಿಗೆ ವಿವಿಧ ಪಿಂಚಣಿ ಯೋಜನೆಗಳ ಮಂಜೂರಾತಿ ಆದೇಶ ವಿತರಿಸಲಾಯಿತು. ಆಪದಾ ಮಿತ್ರ ತರಬೇತಿ ಪಡೆದವರಿಗೆ ಕಿಟ್ಗಳನ್ನು ನೀಡಲಾಯಿತು. ದೆಹಲಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಒಕ್ಕೂಟದ ಚುನಾವಣೆಯಲ್ಲಿ ಜಯಗಳಿಸಿದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ಗೆ ಭಾರತೀಯ ಜನತಾ ಪಾರ್ಟಿ ಶುಭಾಶಯ ಕೋರಿದೆ. ಇಂದು ಸಂಜೆ ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ರಾಷ್ಟೀಯ ಮಾಧ್ಯಮ ಸಹ ಸಂಚಾಲಕ ಸಿದ್ದಾರ್ಥ್ ಯಾದವ್, ಈ ಚುನಾವಣೆಯಲ್ಲಿ ಸ್ಪಷ್ಟ ಜನಾದೇಶ ನೀಡಿದ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ರಾಧಾಷ್ಟಮಿ ಶುಭ ಸಂದರ್ಭದ ಹಿನ್ನೆಲೆಯಲ್ಲಿ ಇಂದು ಉತ್ತರ ಪ್ರದೇಶದ ಮಥುರಾ, ಬೃಂದಾವನ, ಬರ್ಸಾನಾದ ಪ್ರಸಿದ್ಧ ಶ್ರೀ ರಾಧಾರಾಣಿ ದೇವಾಲಯ ಸೇರಿದಂತೆ ಬ್ರಜ್ ಪ್ರದೇಶದಾದ್ಯಂತ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ರಾಧಾದೇವಿಯ ದರ್ಶನ ಪಡೆದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 10:02:33 ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಇದು ಅಂತ ನನಗೆ ಗೊತ್ತು. ಯಾಕಂದ್ರೆ ಪ್ರೇಮ ಪ್ರೇಮ ನಿನಾದ, ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇವತ್ತು ಏನು ಮಾತಾಡೋಣ ಅಂದರೆ ಪ್ರೇಮ ಪತ್ರಗಳ ಬಗ್ಗೆ ಮಾತಾಡೋಣ. ಪ್ರೇಮ ಪತ್ರ, ಪ್ರೇಮ ಪತ್ರವನ್ನು ಹೇಗೆ ಬರೆಯೋದು, ಹೇಗೆ ಬರಿತಿದ್ರಿ, ಯಾರಿಂದ ಕೊಟ್ಟು ಕಳಿಸ್ತಿದ್ರಿ, ಹಾಗೆ ಪ್ರೇಮ ಪತ್ರ ಕೊಟ್ಟ ಮೇಲೆ ನಿಮ್ಮ ತಣಮಳ, ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪ್ರೇಮ ಪತ್ರ. ಪ್ರೇಮ ಪತ್ರ ಬರೆಯೋದು ಅಂದ್ರೇ ಏನೋ ಒಂಥರ ರೋಮಾಂಚನ. ಪ್ರೇಮ ಪತ್ರ ಬರೆಯೋದಕ್ಕಿಂತ ಮುಂಚೆ ಅದೆಷ್ಟು ತಾಳಮಣ, ಬರೆಯೋಕ್ಕೆ ಬಂದ್ರೇನೋ ಸರಿ, ಪ್ರೇಮ ಪತ್ರವನ್ನು ಹೇಗೆ ಬರೆಯೋದು, ಪ್ರೇಮವನ್ನು ಹೇಗೆ ನಿವೇದಿಸ್ಕೊಳ್ಳೋದು ಅಂತ ಯಾರನ್ನೋ ನಾವು ಆಶ್ರಯಿಸ್ಕೊಳ್ಳೋದು, ಏನೇನು ಬರ್ಕೊಡು ಅಂತ ಬೇರೆಯವ್ರ ಹತ್ರ ಪತ್ರ ಬರೆಸ್ಕೊಳ್ಳೋದು. ಅವರು ಅವ್ರ ಭಾವನೆಯನ್ನು ಬರೆದು ಕಳಿಸ್ತಾರೆ. ಭಾವನೆ ಎಲ್ಲ ಅವ್ರದ್ದೇ ಆಗಿರುತ್ತೆ, ಪತ್ರ ಮಾತ್ರ ಇವ್ರದ್ದಾಗಿರುತ್ತೆ. ಈ ಥರದ ಪ್ರೇಮ ಪತ್ರಗಳು ಕೂಡ ಒಂದಕ್ಕೊಂದು ಎಕ್ಸ್ಚೇಂಜ್ ಆಗಿವೆ. ಏನಾಗುತ್ತೆ ಅಂದರೆ, ಪ್ರೇಮ ಪತ್ರ ಆವಾಗೆಲ್ಲ ಪ್ರೇಮ ಪತ್ರಕ್ಕೆ ತುಂಬಾ ವ್ಯಾಲ್ಯೂ, ಯಾಕಂದರೆ ಒಂದು ಪ್ರೇಮ ಪತ್ರವನ್ನು ಬರೀತಾರೆ ಅಂದರೆ ಅಬ್ಬಬ್ಬ, ಅದಕ್ಕೆ ಅದರದೇ ಆದಂತಹ ಮಹತ್ವ. ಮೊದಲೆಲ್ಲ ಪತ್ರವನ್ನು ಬರೆದು ಪಕ್ಷಿಗಳ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ರು ಅಲ್ವಾ, ಆಗ ಪೌರಾಣಿಕ ಪುರಾತನ ಕಾಲದಲ್ಲಿ ಕೇಳಿದ್ವಿ ನಾವು ಈ ಕಥೆಗಳಲ್ಲೆಲ್ಲ. ಇವಾಗ ಅಂಚೆ ಕಚೇರಿಗಳ ಮೂಲಕ ಪೋಸ್ಟ್ಮ್ಯಾನ್ ಹೋಗಿ ಪ್ರೇಮ ಪತ್ರವನ್ನು ಕೊಡುವಂಥದ್ದು, ಅಥವಾ ಅಕ್ಕಪಕ್ಕದ ಮನೆಯವ್ರ ಹತ್ರನಾದರೂ ಕೊಟ್ಟು ಕಳಿಸುವಂಥದ್ದು, ಈ ಥರದ ಪ್ರೇಮ ಪತ್ರಗಳ ಒಂದು ರವಾನೆ ನಡೀತಾ ಇತ್ತು. ಮೊದಲೆಲ್ಲ ಹೊಸ ವರ್ಷ ಅಥವಾ ವ್ಯಾಲೆಂಟೈನ್ಸ್ ಡೇ ಇದಾದಾಗ ಪ್ರೇಮ ಪತ್ರವನ್ನು ಕಳಿಸ್ಕೊಡ್ತಾಯಿದ್ರು. ಆ ಪತ್ರವನ್ನು ಬರೆಯೋದಲ್ಲದೆ ಕವನಗಳನ್ನು ಕೂಡ ಬರಿತಾಯಿದ್ರು. ಆ ಕವನಗಳು ಹೇಗಿರ್ತಿದ್ದು ಅಂದರೆ, ನೀವು ಯಾರಿಗಾದರೂ ಕವನ ಬರ್ತಿದ್ದೀರಾ, ಎಷ್ಟು ಸ್ವಾರಸ್ಯಕರವಾಗಿ ಆ ಕವನಗಳನ್ನು ಓದ್ತಾ ಇದ್ದರೆ ಎಷ್ಟು ಹಿತ ಅನ್ನಿಸ್ತಿತ್ತು. ಇದೆಲ್ಲ ಕೇಳಿಬಿಟ್ಟು ನಿಮ್ಗೆ ಯಾರಾದರೂ ಬರ್ದಿದ್ರಾ ಅಂತ ಅನ್ಬೇಡಿ, ನಾನು ಪತ್ರಗಳನ್ನು ಓದಿದ್ದೇನೆ. ಆಗ ಇನ್ನೊಂದೇನಪ್ಪ ಅಂದರೆ, ಯಾರಾದರೂ ಕೊಟ್ಬಿಡು ಪತ್ರವನ್ನು ಅಂದಾಗ ಹೋಗಿ ಕೊಡೋ ಕೆಲಸನೂ ಮಾಡಿದ್ದೇನೆ. ಅದಕ್ಕಾಗಿ ಪ್ರೇಮ ಪತ್ರದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಹೇಗೆ ತಿಳಿಸಲಿ ನನ್ನ ಎದೆಯ ತಳಮಳ. ಪತ್ರ ಬರೆಯುವಾಗ, ಪತ್ರವನ್ನು ಓದುವಾಗ ಅದೇನೋ ಒಂದರ ತಳಮಳ, ಹೌದಲ್ವಾ? ಈ ಪತ್ರ ಹೇಗೆ ಅಂದರೆ ಬೆಟ್ಟದಷ್ಟು ಭಾವನೆಗಳು, ಆಕಾಶದಷ್ಟು ಭಾವನೆಗಳು. ಈ ಭಾವನೆಗಳನ್ನೆಲ್ಲ ಒಂದು ಪುಟ್ಟ ಪತ್ರದಲ್ಲಿ ಕೆಲವೇ ಕೆಲವು ಪದಗಳಲ್ಲಿ ಹೇಳೋದಿದೆಯಲ್ಲ ಅಪ್ಪ, ಆ ಪದಗಳು ಎಂತಹ ಸುಂದರ ಪದಗಳು ಗೊತ್ತಾ, ಎಷ್ಟು ಮನಮುಟ್ಟುವಂಥ ಪದಗಳು ಗೊತ್ತಾ, ಮನಮುಟ್ಟೋದಲ್ಲ, ನಮ್ಮಲ್ಲಿ ಪ್ರೀತಿಯನ್ನು ಹೊಮ್ಮಿಸುವಂತಹ ಪದಗಳಾಗಿರ್ತವೆ. ಅಂತಹ ಪದಗಳಲ್ಲಿ ಬರೆಯುವಂತಹ ಆ ಪತ್ರದ ಆ ಸೊಗಸಿದೆಯಲ್ಲ, ಅದು ನಿಜಕ್ಕೂ ಅದು ಅಂದ.

ಪ್ರೇಮವೆಲ್ಲ ಆವಾಗಲೇ ಪತ್ರದ ಮೂಲಕನೇ ರವಾನೆ ಆಗ್ತಾ ಇತ್ತು. ಪತ್ರದ ಮೂಲಕನೇ ಭಾವನೆಗಳು ಸುಡಿತಾ ಇದ್ವು, ಬರ್ತಾ ಇದ್ವು.

ಹೋಗ್ತಾ ಇದ್ವು. ಆ ಪುಟ್ಟ ಪತ್ರ ಬೆಟ್ಟದಷ್ಟು ಭಾವನೆಗಳನ್ನು ಹೇಳ್ತಾ ಇತ್ತು. ಆ ಪತ್ರ ಲೋಕವನ್ನೇ ಮರೆಸ್ತಾ ಇತ್ತು. ಆ ಪತ್ರಕ್ಕಾಗಿ ಕಾಯ್ತಾ ಇದ್ರು, ಕಾಯಿಸ್ತಾ ಇದ್ರು. ಎಷ್ಟೋ ದಿನಗಳ ನಂತರ ಬರುವಂತಹ ಪತ್ರ, ಇದು ನನಗಾಗಿಯೇ ಬರುವಂತಹ ಪತ್ರ ಅಂತ ಕಾಯೋದಿದೆಯಲ್ಲ, ಆ ಕಾಯುವಂಥ ಸಮಯದಲ್ಲಿ ಆ ಆನಂದ ಇದೆಯಲ್ಲ, ಅದು ಭಾಳ ಚಂದ ಚಂದ ಚಂದ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 10:27:49. ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಪತ್ರಗಳ ಬಗ್ಗೆ ಮಾತಾಡ್ತಿದ್ದೀವಿ. ಪತ್ರಗಳೆಲ್ಲ ಮಾತಾಡ್ತಿದ್ದಂತಹ ಕಾಲ ಅದು, ಕನಸುಗಳ ಸೇತುವೆ ಕಟ್ಟುತ್ತಿದ್ದಂತಹ ಕಾಲ. ಭಾವನೆಗಳು ವಿನಿಮಯ ಆಗ್ತಾ ಇದ್ವು ಪತ್ರದ ಮುಖೇನ, ಹೌದಲ್ವಾ? ಒಮ್ಮೆ ನೆನೆಸ್ಕೊಳ್ಳಿ, ಪತ್ರ ಬರೆಯುವಾಗ, ಪತ್ರವನ್ನು ತೆಗೆದುಕೊಳ್ಳುವಾಗ ನಮಗೆಷ್ಟು ಖುಷಿಯಾಗುತ್ತೆ ಅಲ್ವಾ? ಪತ್ರ ಬರೆಯುವಾಗ ಅದೆಲ್ಲಿರುತ್ತೋ ಆ ಪದಗಳ ಸಂಗ್ರಹ, ಅದೆಲ್ಲಿ ನಾವು ಬಚ್ಚಿಟ್ಟಿರ್ತೀವೋ ಆ ಪದಗಳನ್ನು, ಬಚ್ಚಿಟ್ಟಿದ್ದಂತಹ ಆ ಪದಗಳನ್ನು ಹೆಕ್ಕಿ ತೆಗೆದು ಆ ಪತ್ರದಲ್ಲಿ ಮುತ್ತಿನ ಮಣಿಯಾಗಿ ಜೋಡಣೆ ಮಾಡಿ ಬರೆದು ಕಳಿಸ್ತರೆ, ಅಲ್ಲಿ ಹೋಗಿ ಅದು ಆ ಪದಗಳೆಲ್ಲ ಹಾಡುಗಳಾಗಿ, ಅದು ಅದೇ ಒಂಥರದ ಭಾವನೆಗಳಾಗಿ ತುಂಬಿಕೊಳ್ತಾ ಇತ್ತು. ಆ ಥರದ ಪತ್ರಗಳು, ಪತ್ರಗಳು ಅಂದ್ರೇ ಒಂಥರ ರೋಮಾಂಚನ, ಪತ್ರ ಬರೆಯೋದು ಅಂದ್ರೇ ಒಂಥರ ಖುಷಿ, ಎಲ್ಲಕ್ಕಿಂತ ಚಂದ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮ ಪತ್ರಗಳ ಬಗ್ಗೆ ಮಾತಾಡ್ತಿದ್ದೀವಿ. ಪ್ರೇಮದ ರಾಯಭಾರಿಯಾಗಿ ಈ ಪತ್ರ ಕೆಲಸ ಮಾಡುತ್ತೆ. ಪ್ರೇಮದ ಮಾತುಗಳು ಯಾವಾಗಲೂ ಮಧುರವಾದ ಮಾತುಗಳೇ ಅಲ್ವಾ? ಮಧುರವಾದ ಭಾವದಿಂದ ಬರೆಯುವಂತಹ ಪತ್ರಗಳಂತೂ ಅಮೋಘ, ಅನನ್ಯ, ತುಂಬಾ ಖುಷಿ ಕೊಡುತ್ತೆ.

ಪ್ರೇಮ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮ ಸ್ನೇಹಿತರೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ರಾಜೀವ್ ವೈಷ್ಣವಿಯವರು ಹೇಳ್ತಾ ಇದ್ದಾರೆ, ಬೆಟ್ಟದಷ್ಟಿರುವ ಭಾವನೆಗಳನ್ನು ಕೆಲವೇ ಪದಗಳಲ್ಲಿ ಹಿಡಿದಿರುವುದು ಸುಲಭವಿಲ್ಲ. ಶಬ್ದಗಳ ಸಂಗ್ರಹ ಬೇಕೇ ಬೇಕು. ನಾನು ಮಾಡಿದ್ದು ಅದೇ ಶಬ್ದಗಳ ಸಂಗ್ರಹ, ಅದು ಮನಮುಟ್ಟುವ ಹಾಗೆ ನೋಡಿಕೊಳ್ಳುವುದು ಅಂತ ಮುನ್ನವಳ್ಳಿಯಿಂದ ರಾಜೀವ್ ವೈಷ್ಣವಿಯವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಇವರು ಸುದೀರ್ಘವಾದಂತಹ ಬಹಳ ದೊಡ್ಡದಾದಂತಹ ಪತ್ರವನ್ನು ಬರೆದುಬಿಟ್ಟಿದ್ದಾರೆ. 1999 ನಮ್ಮ ಅಕ್ಕನ ಮಗಳ ಮದುವೆ ನಿಶ್ಚಯವಾಗಿತ್ತು.

ಸಮಯದಲ್ಲಿ ನಮ್ಮ ನಡುವೆ ಪತ್ರಗಳ ಮೂಲಕವೇ ವಿಚಾರ ವಿನಿಮಯ ನಡೀತಾ ಇತ್ತು. ವಾರಕ್ಕೊಮ್ಮೆ ಒಂದು ಪತ್ರ ಬರೀತಿದ್ವಿ. ನಾವು ಪತ್ರ ಬರೆದ ನಂತರ ಅದು ಅವರಿಗೆ ತಲುಪುವ ತಕ್ಷಣವೇ ಮತ್ತೆ ಪತ್ರ ಬರ್ತಿತ್ತು. ಆ ಕಾಲದಲ್ಲಿ ಪತ್ರ ಬರೆಯುವುದು ಎಂದರೆ ಅದೇ ಒಂದು ವಿಶೇಷವಾದಂತಹ ಅನುಭವ. ಪತ್ರ ಬರೆಯಲು ಕುಳಿತರೆ ಹೇಳಬೇಕಾದ ಮಾತುಗಳು ಒಂದೊಂದಾಗಿ ನೆನಪಿಗೆ ಬರ್ತಿದ್ವು. ಪತ್ರ ಬರೆದು ಪೋಸ್ಟ್ ಮಾಡಿದ ಮೇಲೆ ಅದು ಯಾವಾಗ ತಲುಪುತ್ತದೆ, ಉತ್ತರ ಯಾವಾಗ ಬರುತ್ತೆ ಎಂದು ಕಾತರದಿಂದ ಕಾಯ್ತಾ ಇದ್ವಿ. ಇಂದಿನಂತೆ ಕ್ಷಣಾರ್ಧದಲ್ಲಿ ಸಂದೇಶ ಕಳಿಸುವ ಸೌಲಭ್ಯ ಆಗ ಇರಲೇ ಇಲ್ಲ. ಆದರೆ ಒಂದು ಪತ್ರದಲ್ಲಿ ಆತ್ಮೀಯತೆ, ಪ್ರೀತಿ, ಕಾಳಜಿ, ಸಂಬಂಧಗಳ ಬೆಚ್ಚನೆಯ ಭಾವನೆ ತುಂಬಿರ್ತಾ ಇತ್ತು. ಪತ್ರ ಬಂದಾಗ ಅದನ್ನು ಕೈಯಲ್ಲಿ ಹಿಡಿದು ಓದುವ ಸಂತೋಷವೇ ಬೇರೆ. ಈಗ ನೆನಪಿಸಿಕೊಂಡ್ರು ಆ ದಿನಗಳು ಮತ್ತೆ ಕಣ್ಣ ಮುಂದೆ ಬಂದಂತಾಗುತ್ತೆ. ಪ್ರೇಮ ನಿನಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಒಂದ್ಸಲ ಹಂಗೆ ಭಾವನೆಗಳು ಬಂದು ಹಾಗೆ ಹೋಗ್ಬಿಡ್ತು. ತುಂಬ ಅದ್ಭುತವಾದಂತಹ ಒಂದು ಮೆಸೇಜನ್ನು ಕಳಿಸಿದ್ದೀರಾ ಶಾಂತಾ ಚಾರ ಬಡಿಗೇರವರೇ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಆನಂದ್ ಕುಲಕರ್ಣಿ ಸುಲಪೇಟೆಯಿಂದ ಹೇಳ್ತಾ ಇದ್ದಾರೆ, ನಮಸ್ಕಾರ. ಪ್ರೇಮ ಕಥೆಯು ಹೀಗೇನೆ ಪ್ರಾರಂಭವಾಯಿತು. ಅವಳು ಕನ್ನಡ ಶೀಘ್ರಲಿಪಿ ಜೂನಿಯರ್ ತರಗತಿಯಲ್ಲಿ ಬರ್ತಿದ್ಲು. ನಾನು ಕೂಡ ಕನ್ನಡ ಶೀಘ್ರಲಿಪಿ ಅದೇ ತರಗತಿಯಲ್ಲಿ ಕಲಿತಾ ಇದ್ದೆ. ನಾನು ಶೀಘ್ರಲಿಪಿ ಅಕ್ಷರದಲ್ಲಿ ನಾನು ಅವಳಿಗೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಬರೆದಿದ್ದು. ಅವಳು ಒಂದು ತಿಂಗಳವರೆಗೆ ತರಗತಿಗೆ ಬರಲೇ ಇಲ್ಲ. ತದನಂತರ ಅವಳು ಹೇಳಿದ್ದು, ನಾನು ಚಿಕ್ಕವಳಿದ್ದಾಗಲೇ ಮದುವೆ ಫಿಕ್ಸ್ ಆಗಿತ್ತು, ವಿಷಯ ತಿಳಿದು ನಾನು ತರಗತಿಗೆ ಹೋಗುವುದನ್ನೇ ಬಿಟ್ಟೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಮುಂತೆ ಸವದತ್ತಿಯಿಂದ ಪ್ರಸನ್ನ ಅವರು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಬರೆದಿದ್ದಾರೆ. ಹಾಗೆ ವಿಜಯಕುಮಾರ್ ಅವರು ತಿಪ್ಟೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಕನ್ನಡದಲ್ಲಿ ಯಾರಿವರು, ಹರಿಹರನ್ ವಿಜ್ಞಾನ ನಗರದಿಂದ, ಪ್ರೇಮ ಪತ್ರವೇ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಮಾರ್ಗ, ಕಣ್ಣುಗಳ ಮಾತಿಗಿಂತ ಪತ್ರವೇ ಸುರಕ್ಷಿತ ಅಂತ ಹೇಳ್ತಿದ್ದಾರೆ. ಇನ್ನು ನವೀನ್ ಅವರು ಗಂಗಾವತಿಯಿಂದ ನವೀನ್ ಕುಮಾರ್ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕುಮಾರಸ್ವಾಮಿ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರು ಕೂಡ ಒಂದು ಸುದೀರ್ಘವಾದಂತಹ ಪತ್ರವನ್ನು ಬರೆದಿದ್ದಾರೆ. ತದನಂತರ ಓದೋಣ. ಕೇಳ್ತಾರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ನಿನ್ ಮುಂದೆ ಆರತಿ ಆಗ್ತೀನಿ.
1: ಹೇ ರಾಜಿ, ಈ ಗಾಳಿ ಜೋರಾಗಿ ಬೀಸಿದ್ರೆ ಗಂಧದ ಗೊಂಬೆ ಆಗಿರೋ ನೀನು ಎಲ್ಲಿ ಸೌದೋಗ್ತೀಯೋ ಅಂತ ಭಯ ಆಗ್ತಿದೆ. ಸಕ್ಕರೆ ಬೊಂಬೆ ತರ ಇರೋ ನಿನ್ನ ಈ ಇರುವೆಗಳು ಎಲ್ಲಿ ಮುಚ್ಚಿ ತಿಂದಾಕುತ್ತೋ ಅಂತ

0: ನಾನ್ ಕಲ್ಲಿಡವಿ ಬಿದ್ದು ಒಡೆದೋದ್ರು ನಾನಿರೋ ನಿನ್ ಹೃದಯದೊಳಗೆ ಅಲ್ವಾ, ಅಲ್ಲಿ ಸಾವಿರ ಚೂರಾಗಿ ಒಂದೊಂದು ಚೂರಲ್ಲೂ ಪ್ರೀತಿಯ ಪ್ರತಿಬಿಂಬ ಆಗಿ ನಿನ್ ಕಾಣಿಸ್ತಾನೆ ಇರ್ತೀನಿ.
1: ರಾಜಿ, ನೀನ್ ಸ್ವರ್ಗ ಅನ್ನೋ ತೌರ್ಮನೆಯಿಂದ ಹಿಡಿದು ಭೂಮಿಗೆ ಬಂದೆ ಅಂತ ಆ ಮೂಡುಗಳು ಕಣ್ಣೀರ್ ಹಾಕಿದ್ರೆ ಮಣ್ಣಿನ ಗೊಂಬೆ ಆಗಿರೋ ನೀನು ಎಲ್ಲಿ ಕರ್ಗ ಹೋಗ್ತೀಯೋ ಅಂತ ನನಗೆ ಭಯ ಆಗ್ತಿದೆ. ಆ ರವಿ ಮೇಲ್ ಬಂದು ನಿನ್ ಸೌಂದರ್ಯ ನೋಡಿದ್ರೆ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಪತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರೇಮ ಪತ್ರಗಳು ಅಂದ್ರೆ ಬೆಟ್ಟದಷ್ಟು ಭಾವನೆಗಳು.

ಭಾವನೆಗಳ ವಿನಿಮಯ ಆಗ್ತಾ ಇತ್ತು. ಕನಸುಗಳ ಸೇತುವೆ ಕಡ್ತಾ ಹೋಗ್ತಾ ಇತ್ತು. ಪತ್ರಗಳು ಪ್ರೇಮದ ಬುನಾದಿಯಾಗಿದ್ವು. ಪತ್ರಗಳು ಪ್ರೇಮದ ರಾಯಭಾರಿಯಾಗಿ ಕೆಲಸ ಕೂಡ ಮಾಡ್ತಾ ಇತ್ತು. ಮಧುರವಾದಂತಹ ಭಾವನೆಗಳೆಲ್ಲ ಪತ್ರದ ಮುಖೇನೆ ತಿಳಿಸ್ತಾ ಹೋಗ್ತಾ ಇತ್ತು. ತುಸು ಪ್ರೀತಿಗಾಗಿ ಪಿಸುಮಾತಿನ ಪದಗಳೆಲ್ಲ ಪತ್ರಗಳಾಗಿ ವ್ಯಾಕರಣಗೊಳ್ತಾ ಇತ್ತು. ಪತ್ರಗಳಂದ್ರೆ ಹಾಗೆ, ಅದೊಂದು ಭಾವನಾ ಲೋಕ. ಪತ್ರಗಳು ಬರಿತಾ ಇರಬೇಕು, ಪತ್ರಗಳನ್ನು ಬರಿತಾ ಇರಬೇಕು, ಬರೆಸ್ತಾ ಇರಬೇಕು. ಪತ್ರಗಳ ಲೋಕನೇ ಒಂಥರ ರೋಮಾಂಚನ ಅಂತ ಹೇಳ್ತಾ ನಮ್ಮೆಲ್ಲ ಸ್ನೇಹಿತರು ಸಾಕಷ್ಟು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ವೆಂಕಟೇಶ್ ಅವರು ಸುಂಕದಕಟ್ಟೆಯಿಂದ, ಎರಡು ಜೀವಗಳ ಬೆಸಿಗೆ ಆಗಿದ್ದ ಪ್ರೇಮ ಪತ್ರಗಳು ಅಂತ. ವಾವ್ ವಾವ್, ಚೆನ್ನಾಗಿ ಬರೆದಿದ್ದೀರಾ. ಚಿದಾನಂದ್ ಟಿ ವಿ ಸರ್ಕಲ್ನಿಂದ ಹೊಸದುರ್ಗದಿಂದ ಅವರು ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ನಿದ್ರೆಗೆ ಜಾರುವ ಮುನ್ನ ಒಂದು ಪತ್ರ ಬರೆದು ಬಿಡೋದು ಅಂತ. ಮತ್ತೆ ಇನ್ಯಾರು ಕಳಿಸ್ಕೊಟ್ಟಿದ್ದೀರಿ. ಕಲಬುರಗಿಯಿಂದ ಸರ್ವೇಶ್ ಮಠ ಇವರು ಕೂಡ ನಮಗೆ ಪತ್ರ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅಂಬುಜಾ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಕುಮಾರಸ್ವಾಮಿ ಮೈಸೂರಿನಿಂದ, ಪ್ರೇಮನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ಪ್ರೇಮ ಇವರು ಒಂದು ಪತ್ರ ಬರೆದಿದ್ದಾರೆ. ನಿಮ್ಮ ಪತ್ರವನ್ನು ಓದಲಿಕ್ಕೆ ಸಮಯ ಸಾಲಲ್ಲ ನಮಗೆ. ಮತ್ತಿನ್ಯಾರು ಬರೆದಿದ್ದಾರೆ, ನಮ್ಮ ರನ್ನಿಂಗ್ ವಿತ್ 1109 ಇವರು ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಬರೆದಿದ್ದೀರಿ. ನಿಮ್ಮೆಲ್ಲರ ಒಂದು ಸಂದೇಶಕ್ಕೆ ಧನ್ಯವಾದಗಳು. ಪ್ರೇಮನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹಾಲಿನ ಖರೀದಿ ದರ ಏರಿಕೆ ಮಾಡಬೇಕು ಎಂದು ರೈತರಿಂದ ಬೇಡಿಕೆ ಹೆಚ್ಚಾಗಿದ್ದು, ಈ ಸಂಬಂಧ ಶೀಘ್ರವೇ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿರುವ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮುದಾಯ ಭವನದಲ್ಲಿ ನಾಳೆ ಕೇಂದ್ರೀಯ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಹಾಗೂ ವಸ್ತು ಪ್ರದರ್ಶನ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಪಾಲ್ಗೊಳ್ಳಲಿದ್ದಾರೆ. ಆಯುಷ್ ಗ್ರಿಡ್ ಡಿಜಿಟಲ್ ವೇದಿಕೆಯನ್ನು ಆಧರಿಸಿ ಆಯುರ್ವೇದ ಸೇರಿದಂತೆ ವಿವಿಧ ಆಯುಷ್ ಪದ್ಧತಿಗಳಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆಯನ್ನು ಆಯುಷ್ ಸಚಿವಾಲಯ ಹೆಚ್ಚಿಸುತ್ತಿದೆ. ಆರೋಗ್ಯ

ಸೇವೆ, ಸಂಶೋಧನೆ, ಶಿಕ್ಷಣ, ಮಾಹಿತಿ ಸೇವೆಗಳು ಹಾಗೂ ಹೂಡಿಕೆ ಉತ್ತೇಜನ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯನ್ನು ಸಚಿವಾಲಯ ಪರಿಶೀಲಿಸಿ ಹೊಸ ವ್ಯವಸ್ಥೆ ರೂಪಿಸುತ್ತಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳ ಬದ್ರಿನಾಥದಲ್ಲಿ ಎರಡು ದಿನಗಳ ದೇವಭೂಮಿ ಸಾಂಸ್ಕೃತಿಕ ಉತ್ಸವಕ್ಕೆ ಇಂದು ಚಾಲನೆ ದೊರೆತಿದೆ. ಭಾರತೀಯ ಸೇನೆ ಮತ್ತು ಜಿಲ್ಲಾಡಳಿತವು ಆಪರೇಷನ್ ಸದ್ಭಾವನ ಅಡಿಯಲ್ಲಿ ಜಂಟಿಯಾಗಿ ಈ ಉತ್ಸವವನ್ನು ಆಯೋಜಿಸಿದ್ದು, ಸಂಸ್ಕೃತಿಯೇ ನಮ್ಮ ಪರಂಪರೆ, ನಮ್ಮ ಭವಿಷ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಸಲಾಗುತ್ತಿದೆ. ಪುದುಚೇರಿಯ ತಟ್ಟಂ ಚಾವಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಾಮಪತ್ರ ಹಿಂಪಡೆಯಲು ನೀಡಲಾಗಿದ್ದ ಕೊನೆಯ ದಿನಾಂಕ ಇಂದು ಮುಕ್ತಾಯಗೊಂಡಿದ್ದು, ಪ್ರಮುಖ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಪಕ್ಷೇತರರು ಸೇರಿದಂತೆ ಒಟ್ಟು 11 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ಇಂದು ಏಷ್ಯನ್ ಕ್ರೀಡಾಕೂಟ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಕ್ರೀಡಾಪಟುಗಳ ತಂಡಕ್ಕೆ ಶುಭಾಶಯ ಕೋರಿದ್ದಾರೆ. ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡಿ ಯಶಸ್ಸು ಸಾಧಿಸಲಿ ಎಂದು ಪ್ರಧಾನಿ ಆಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ. ಶುಭರಾತ್ರಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಪ್ರಸಾರ ಕಾರ್ಯ, ಇಂದಿನ ನಿಲಯದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:02:42. ನಮ್ಮ ನಾಳಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:53 ಆರಂಭವಾಗಲಿದೆ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.